ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 20ನೇ ದಿನ, ಅಂದರೆ 2026 ಇಸವಿ, ಜುಲೈ ತಿಂಗಳ 11ನೇ ತಾರೀಕು ಶುಕ್ರವಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಈ ದಿನದ ಕಾರ್ಯಕ್ರಮಗಳಿಗೆ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ನಿನ್ನೆ ಮಸ್ಕತ್ನಲ್ಲಿ ತಮ್ಮ ಒಮಾನೆ ಸಹವರ್ತಿ ಬದ್ರ ಬಿನ್ ಹಮದ್ ಅಲ್ ಬುಸೈದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಹಕಾರದ ವಿವಿಧ ಅಂಶಗಳ ಕುರಿತು ಚರ್ಚೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಮತ್ತು ಸೈಬರ್ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೆ ಮಾತುಕತೆ ಕೇಂದ್ರೀಕರಿಸಿವೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ರಾಷ್ಟ್ರವ್ಯಾಪಿ ಅಪ್ಲಿಕೇಶನ್ ಆಧಾರಿತ ಸಮೀಕ್ಷೆಯನ್ನು ನಡೆಸಲು ಅಂಚೆ ಇಲಾಖೆ ಮತ್ತು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದವು. ಭಾರತದ 568,000 ಹೆಚ್ಚು ಹಳ್ಳಿಗಳಲ್ಲಿ ಟೆಲಿಕಾಂ ಸೇವಾ ಪೂರೈಕೆದಾರರಾದ ಭಾರತಿ ಏರ್ಟೆಲ್, ರಿಲಯನ್ಸ್ ಜಿಯೋ, ವೊಡಾಫೋನ್ ಐಡಿಯಾ ಮತ್ತು ಬಿಎಸ್ಎನ್ಎಲ್ ನೆಟ್ವರ್ಕ್ಗಳು ಇದರಡಿಯಲ್ಲಿ ಸೇರಿವೆ. ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ನಿನ್ನೆ ಪರಿಶೀಲಿಸಿದರು. ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ಇದೇ 14 ಕಜಕಿಸ್ತಾನದ ಬೈಕೋನೂರ್ ಕಾಸ್ಮೋಡ್ರೋಮ್ನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ 8 ಪ್ರಯಾಣವನ್ನು ಕೈಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ಮರಳಿರುವ 11 ಮತ್ತು 12 ಶತಮಾನದ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಕಲಾಕೃತಿಗಳು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಗೆ ಸೇರಿದ್ದಾಗಿವೆ. ಗದಗ ಜಿಲ್ಲೆಯಲ್ಲಿ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 98,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 7 ಗಂಟೆಗೆ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಪ್ರಚಲಿತ ಪ್ರಕಟಣೆ, ಮಾತು, ಮಾಹಿತಿ, ದಿನವಿಶೇಷ, ಭಾವಗೀತೆ, ಚಿತ್ರಗೀತೆ, ಕನ್ನಡ ರತ್ನಭಂಡಾರ ಶುಭೋದಯ ಕರ್ನಾಟಕದಲ್ಲಿ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಹೊಸ ಹಾಡು. 11:30 ಕಲಾಭಾರತಿ. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದುವರಿಯಲಿದೆ. ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು ಪ್ರಸಾರವಾಗುವುದು 2:40.

ಈ ದಿನ 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ, ಮುಕ್ತ ಮಾತು, ಮಧುರ ಗಾನ ಕೇಳುತ್ತೀರಿ. ಸಂಜೆ 5 ಗಂಟೆ 5 ನಿಮಿಷಕ್ಕೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು, ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15ಕ್ಕೆ ನ್ಯಾಯವಾಣಿ 5:40ಕ್ಕೆ. ಸೇಫ್ ಡ್ರೈವ್ ಗಾನ ಭಜನ 6:02ಕ್ಕೆ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22ಕ್ಕೆ ಕಗ್ಗದ ಸಿರಿ. ಈ ರಾತ್ರಿ 8:02ಕ್ಕೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುವುದು. ಇಂದು ಹಂತಕನ ಸಂಚು ಚಿತ್ರದ ಧ್ವನಿವಾಹಿನಿಯನ್ನು ಕೇಳಬಹುದು. ಪ್ರೇಮ ನಿನಾದ 10:02ಕ್ಕೆ, ಹಿಂದಿ ಚಿತ್ರಗೀತೆಗಳು 9:15ಕ್ಕೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

0: ಒಲವೇ ಚೆಲುವು, ಒಲವೇ ನಂದನವನ, ಹೂವು ಗಂಧ ಸೇರಿದಂತೆ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ವೃಂದಗಾನದಲ್ಲಿತ್ತು ಈ ಕವನ.
1: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂಂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೊಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಜ್ ಗಯಾ.
0: ಈಗ ವೇಳೆ 7:35. ಈಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ದಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ದತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ

0: ಇದಕ್ಕೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೇನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ದವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ದ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್

ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡಾ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ದ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ದ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ವೃಂದಗಾನದಲ್ಲಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ ಕೇಳಿದಿರಿ. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣೆ, ಪಶುಸಂಗೋಪನೆ, ಪ್ರವಾಸೋದ್ಯಮ, ಕೃಷಿ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆಯ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಈ ಬಾರಿಯ ಮೈಸೂರು ದಸರಾ ವೇಳೆ ಏರ್ ಶೋ ನಡೆಸಲು ಕೇಂದ್ರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಕೋರಿದ್ದಾರೆ. ಸಫಾಯಿ ಕರ್ಮಚಾರಿಗಳಿಗೆ ವಿಶ್ರಾಂತಿ ಗೃಹ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ಕಾಳಜಿ ವಹಿಸುವಂತೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ಆರಂಭವಾದ ಉದ್ಘಾಟನಾ ಮಹಿಳಾ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ದ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 285 ರನ್ ಗಳಿಸಿತು. ಮೊದಲ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡ 1 ವಿಕೆಟ್ ನಷ್ಟಕ್ಕೆ 21 ರನ್ ಗಳಿಸಿದೆ. ಎರಡನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10:00.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ.

ಯುದ್ಧಕಾಂಡ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಶುಭೋದಯ ಕರ್ನಾಟಕದಲ್ಲಿ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಎಲ್ಲವನ್ನ ಕೇಳ್ತೀರಿ. ಇವತ್ತಿನ ವಿಶೇಷ ಅಂತಂದ್ರೆ ಇಟಾಲಿಯನ್ ವಿಜ್ಞಾನಿ ಅಮೆಡಿಯೋ ಅವಗಾಡ್ರೋ ಅನಿಲಗಳ ಅನ್ವಿಕ ವಿಷಯಗಳನ್ನ ಕುರಿತು ತಮ್ಮ ಪ್ಯಾರಿಸ್ ಜರ್ನಲ್ ಡಿ ಫಿಸಿಕ್ಸ್ನಲ್ಲಿ ಪ್ರಕಟ ಮಾಡಿದರು. ಒಂದೇ ತಾಪಮಾನ ಮತ್ತು ಒಂದೇ ಒತ್ತಡದಲ್ಲಿ ಸಮಾನ ಪ್ರಮಾಣದ ಅನಿಲಗಳು ಸಮಾನ ಸಂಖ್ಯೆಯ ಅಣುಗಳನ್ನು ಹೊಂದಿರುತ್ತವೆ ಅನ್ನೋದೇ ಈ ನಿಯಮ. ಇದೇ ದಿನ ಈ ನಿಯಮ ಪ್ರಕಟವಾಯಿತು. ಹಾಗೆ 1979ರಲ್ಲಿ ಅಮೆರಿಕದ ಬಾಹ್ಯಾಕಾಶ ಪ್ರಯೋಗಾಲಯ ಸ್ಕೈಲ್ಯಾಬ್ನ ಕಕ್ಷೆಯನ್ನು ಮರುಸ್ಥಾಪನೆ ಮಾಡಲು ಸಾಧ್ಯವಾಗದೆ ಅಂತಿಮವಾಗಿ ಅದು ವಾತಾವರಣದಲ್ಲಿ ಶಿಥಿಲಗೊಂಡಿತು. ಹಿಂದೂ ಮಹಾಸಾಗರದಲ್ಲಿ ಅವಶೇಷಗಳು ಭೂಮಿಯ ಮೇಲೆಲ್ಲ ಹರಡಿತು. ಪಶ್ಚಿಮ ಆಸ್ಟ್ರೇಲಿಯಾದ್ಯಂತ ಇದು ಹರಡಿತು. ಹಾಗೆ ಇದೇ ದಿನ ಇತಿಹಾಸದಲ್ಲಿ ಭಾರತ ಸದಾ ಸ್ಮರಿಸಿಕೊಳ್ಳುವ ಕರಾಳ ದಿನ. 2006ರಲ್ಲಿ ಇದೇ ದಿನ ಮುಂಬೈನ ಲೋಕಲ್ ಟ್ರೈನ್ಗಳಲ್ಲಿ ಸರಣಿ ಬಾಂಬ್ ಸ್ಫೋಟ ಆಯಿತು. 200ಕ್ಕಿಂತ ಹೆಚ್ಚು ಜನ ಮರಣಿಸಿದರು. ಇದೇ ದಿನ ದಿಲ್ಲಿ ಲಾಹೋರ್ ಬಸ್ ಸೇವೆ ಪುನರಾರಂಭ ಆಯಿತು. ಭಾರತದ ಮೊದಲ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಅವರಿಗೆ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪ್ರಕಟವಾದ ದಿನ ಜುಲೈ 11.

0: on day two of inaugural women's test at Lord's in London today, in reply to India's total of 285. The play is scheduled to commence at 3:30 p.m. Indian Standard Time. On the opening day, England batted for 11 overs in the final session before stumps were drawn. And now for a look at today's newspapers, it's over to Subhadra Ramachandran.
1: Thank you, Anuja. All the dailies have covered the Prime Minister's visit to Australia and New Zealand. The dailies have also mentioned the announcement of cricket diplomacy with Australia. The Times of India writes, "Good day, Chennai. Australia's Big Bash League opener to be held in Tamil Nadu this December, becoming the first instance of a foreign cricket league playing in India." The dailies have also mentioned the Prime Minister's historic visit to New Zealand on first bilateral visit in 40 years, focusing on trade and equal links. Kerala birth rate has reached an all-time low, states the Indian Express, dropping into single digit for the first time. A senior team planned Bangladesh return in December, willing to face arrest or even death, states the Tribune. And finally, the Statesman cites a major milestone for breed conservation and preservation of two Himalayan Gaddi dogs who are integral to the culture and pastoral heritage of the Western Himalayas, getting official Kennel Club recognition. And with that, it's back to you, Anuja.
0: Thank you, Subhadra. And now, before we end the bulletin, the headlines once again. India and New Zealand signed 5 MOUs in key areas including defense, disaster management and animal husbandry to boost economic and strategic cooperation. Prime Minister Narendra Modi holds delegation-level talks with New Zealand Prime Minister Christopher Luxon in Auckland, says India and New Zealand can play important role in strengthening peace and security in Indo-Pacific region. Indian Navy to commission indigenous stealth frigate Mahendragiri in Vishakhapatnam today. Home Minister Amit Shah reviews progress in rollout of Bureau of Port Security, directs stronger coastal security measures. In FIFA World Cup, Spain books spot in semi-finals, defeating Belgium 2-1. Norway to face England in third quarter-final tonight. And in Wimbledon tennis, Czechia Karolina Muchová to face compatriot Linda Noskova in women's singles final today. For details of these stories and more, log on to our website www.newsonair.gov.in. And with that, we end the morning news. Have a nice day.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಬೆಳಗ್ಗೆಯಿಂದ ಸಂದೇಶಗಳನ್ನು ನೋಡಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ. ಆತ್ಮೀಯರೇ, ಸುಮಾರು 100ಕ್ಕಿಂತ ಹೆಚ್ಚು ಸಂದೇಶಗಳಿವೆ. ಒಂದು ರೌಂಡ್ ನಿಮ್ಮ ಸಂದೇಶಗಳನ್ನೆಲ್ಲ ಹಾಗೆ ವೇಗವಾಗಿ ನೋಡೋದಾದರೆ, ಹೊನ್ನೂರಲ್ಲಿ ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ, ಗುಡ್ ಮಾರ್ನಿಂಗ್ ಅಂತ ಬೆಳಗ್ಗೆ 5:30ಕ್ಕೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಳೇಬೀಡಿನ ರಾಜು, ಮಂಗಳ ಮೈಸೂರು, ಸವಿತಾ ಈಶ್ವರ್ ಮಂಜುನಾಥನಗರದಿಂದ, ಕೌಸಲ್ಯ ಬನಶಂಕರಿಯಿಂದ, ಬೀದರ್ ಗಣೇಶ್ ನಗರದ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಮತ್ತು ಮನೆಯವರು, ದಿಲೀಪ್ ದೊಡ್ಡಮನಿ, ಶುಭೋದಯ ಕರ್ನಾಟಕದಲ್ಲಿ ಒಳ್ಳೆಯ ಗೀತೆಗಳು ಪ್ರಸಾರವಾಯಿತು, ಭಾವಗೀತೆಗಳು ವೃಂದಗಾನದಲ್ಲಿ ಮೂಡಿಬಂದಿದ್ದು ತುಂಬಾ ಖುಷಿಯಾಯಿತು, ಇಂದು ನಾ ಸ್ವತಂತ್ರನು ಗೀತೆ ಕೇಳಿ ಖುಷಿಯಾಯಿತು ಅಂತಾರೆ. ಹಾಗೆ ಬೋಪ ವೆಂಕಟೇಶ್ ಅವರು ದಿನ ವಿಶೇಷಗಳನ್ನು ಒಂದಷ್ಟು ತಿಳಿಸಿದ್ದಾರೆ, ಹಾಗೆ ಅವರ ಕವನ ಕೂಡ ಬಂದಿದೆ. ಬೋಪ ವೆಂಕಟೇಶ್ ಅವರು, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದಿರಿ. ಶಿವಗಂಗಾ ಹೆಬ್ಬಾಳ ಸಂದೇಶವನ್ನು ಕಳಿಸಿ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಅಂತಾರೆ. ಹಾಗೆ ಶಿವಾನಂದ ಪರುತಪ ಹೂಗಾರ್ ಅವರು, ರತ್ನ ಭಂಡಾರದಲ್ಲಿ ಇವತ್ತಿನ ಧ್ವನಿ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದಿರಿ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ, ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯ ಅರುಣಾ ಮೈತ್ರಿ ಮತ್ತು ಮನೆಯವರು, ಪ್ರಶಾಂತ್ ಆರ್ಯನ್ ತುಮಕೂರಿನಿಂದ, ಮಧು ಜೆ ಚಿತ್ರದುರ್ಗದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ, ನಮ್ಮ 2000 ನೀವು ಚಿತ್ರವನ್ನು ಕಳಿಸ್ತೀರಿ. ಯಾವಾಗಲೂ ನಾವು ಹೇಳ್ತೀವಿ, ಚಿತ್ರಗಳನ್ನು ನೀವು ಕಳಿಸಿದರೆ ನಾವು ಅದನ್ನು ಹೇಗೆ ಕಮ್ಯುನಿಕೇಟ್ ಮಾಡೋದು, ಹೇಗೆ ಸಂವಹನ ಮಾಡೋದು, ನಿಮ್ಮ ಚಿತ್ರ ಯಾವ ರೀತಿ ನಾವು ಓದಲು ಸಾಧ್ಯ ಅಂತ. ಆಮೇಲೆ ಹೇಳ್ತೀರಿ ನಮ್ಮ ಸಂದೇಶವನ್ನು ಓದಲಿಲ್ಲ ಅಂತ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು, ಎಷ್ಟು ಅಪರೂಪದ ಗೀತೆಗಳನ್ನು ಇವತ್ತು ಪ್ರಸಾರ ಮಾಡಿದ್ರಿ ನಾದೋಪಾಸನೆಯಲ್ಲಿ, ಕಲಿಯುಗದೊಳು ಹರಿನಾಮವ ನೆನೆ

ನಗರತ್ತ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. 4-5 ಸಂದೇಶಗಳನ್ನು ಕೇಳಿ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಹಾಡುಗಳು ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತೀರಿ. ವಿವಿಧ ಭಾರತಿ ಬರ್ತಾ ಇಲ್ಲ, ನಮಗೆ ತುಂಬಾ ತುಂಬಾ ತುಂಬಾ ಬೇಜಾರಾಗ್ತಾ ಇದೆ ಅಂತಾರೆ ಕವಿತಾ ಶ್ರೀನಿವಾಸ್. ಈಗ ಬರ್ತಾ ಇದೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ. ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಮತ್ತು ಮನೆಯವರು ಸಿದ್ದು ಶಿವಮೊಗ, ನೆಲ ರಾಮಮೂರ್ತಿ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿ ಭೂತಯ್ಯನ ಮಗ ಅಯ್ಯು ಚಿತ್ರ ಜ್ಞಾಪಕ ಬಂತು. ರತ್ನಭಂಡಾರದ ಉಗ್ರಾಣ ನಿಜಕ್ಕೂ ಶ್ಲಾಘನೀಯ, ಎಂಥ ಒಳ್ಳೊಳ್ಳೆ ಇತಿಹಾಸದ ಧ್ವನಿಗಳನ್ನು ಕೇಳಿಸ್ತೀರಿ ಅಂತಾರೆ ನೇಲ ರಾಮಮೂರ್ತಿಯವರು. ನಳಿನಾ ಲಂಕೇಶ್ ಅವರು ವಿಜಯನಗರದಿಂದ ಸಂದೇಶ ಕಳಿಸಿದ್ದೀರಿ. ರಾಜು ಚಿಕ್ಕ ಅಂಕನಹಳ್ಳಿ ನಂಬರ್ 020 ಮಂಜುಳಾ ಮುನಿಯಪ್ಪ ಪಂದರಪಾಳ್ಯದಿಂದ. ವಿವಿಧ ಭಾರತಿ ಕೇಳ್ತಾ ಇದ್ರೆ ಎಷ್ಟೋ ಬೇಸರಗಳು ನೀಗಿ ಹೋಗುತ್ತವೆ ಅಂತಾರೆ. ಹಾಗೆ ಭಕ್ತಿಗೀತೆಗಳಂತೂ ತುಂಬಾ ಚೆನ್ನಾಗಿತ್ತು. ನ್ಯೂಸ್ ಆನ್ ಏರ್ ಆಪ್ ಬರದೇ ಇದ್ದಿದ್ರಿಂದ ಸ್ವಲ್ಪ ಮಿಸ್ ಆಯಿತು ಅಂತಾರೆ ವಾಣಿಶ್ರೀ. ಹುಬ್ಬಳ್ಳಿ ಕೇಶವಾಪುರದ ನಿವೇದಿತಾ ಗುರುರಾಜ್ ಮತ್ತು ಮನೆಯವರು. ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಮಂಡಿಕಲ್ ಕೃಪಾ, ವಿಜಯಕುಮಾರ್ ಆರಾಧ್ಯ, ಇನ್ನು ಸಾಕಷ್ಟು ಸಂದೇಶಗಳಿವೆ. ಚಂದುಲಾಲ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಕಲಿಯುಗದಳು ಹರಿನಾಮ ಕೇಳಿ ತುಂಬಾ ಸಂತೋಷ ಆಯಿತು ಅಂತಾರೆ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ದೇವೇಂದ್ರ ಹಡಪದವರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಸುಮಾರು ಸಂದೇಶಗಳಿವೆ. ಸಂದೇಶ ಓದ್ತಾ ಓದ್ತಾ ಓದ್ತಾ ಗೀತೆಗಳು ಮಿಸ್ ಆಗತ್ತಲ್ಲ. ಸರಿ, ನಾವು ಶೀರ್ಷಿಕೆ ಗಾನಕ್ಕೆ ಕಾಯ್ತಾ ಇದ್ದೀವಿ. ಇವತ್ತಿನ ಶೀರ್ಷಿಕೆ ಏನು ಅಂತ ಯಾವಾಗಲೂ ಪ್ರಶ್ನೆ ಮಾಡೋ ಹಾಗೆ ಕೌಸಲ್ಯ ಬನಶಂಕರಿಯವರು ಪ್ರಶ್ನೆ ಮಾಡಿದ್ದೀರಿ. ಸರಿ, ಕೇಳೋಣ ಏನು ಶೀರ್ಷಿಕೆ ಗಾನ. ಸರಿ ಸರಿ ಅನ್ನೋದಕ್ಕೆ ಎಷ್ಟೊಂದು ಅರ್ಥ ಇದೆ ಗೊತ್ತಾ. ಸರಿದು ಹೋಗುತ್ತೆ, ಕಾಲ ಸರಿದು ಹೋಯಿತು, ಸ್ವಲ್ಪ ಪಕ್ಕಕ್ಕೆ ಸರಿತೀರಾ, ಸರಿ ಅಂತ ನಾವು ಎಷ್ಟೊಂದು ವಿಚಾರಗಳಿಗೆ ಬಳಸ್ತಾ ಇರ್ತೀವಿ ಸಂಗೀತದಲ್ಲಿ. ಸರಿ ಸರಿ ಅನ್ನೋದು ಸ್ವರಗಳು. ಸರಿ ಇಷ್ಟೆಲ್ಲ ಕಥೆ ಯಾಕೆ, ಈಗ ಶೀರ್ಷಿಕೆ ಗಾನ ಏನು? ಸರಿ ಸರಿ ಸರಿ ಏನು ಅಂದರೆ ಸರಿನೇ ಇವತ್ತಿನ ಶೀರ್ಷಿಕೆ ಗಾನ. ಕೇಳೋಣ ಸರಿಯಾ?

ಸರಿಯಾಗಿ ನೆನಪಿದೆಯಾ ಇದು ಯಾವ ಚಿತ್ರದ್ದು ಅಂತ? ಹೌದು, ಮುಂಗಾರು ಮಳೆ ಎರಡು ಚಿತ್ರದ ಗೀತೆಯನ್ನು ಕೇಳಿದಿರಿ. ಅರ್ಮಾನ್ ಮಾಲಿಕ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ಪ್ರಚಲಿತ ಒಂದಷ್ಟು ಪ್ರಕಟಣೆ ನೋಡೋದಾದರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ 73 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಪದವೀಧರ ಅಭ್ಯರ್ಥಿಗಳು ಈ ಹುದ್ದೆಯ ಅರ್ಜಿ ಸಲ್ಲಿಕೆಗೆ ಅರ್ಹರಾಗಿರ್ತಾರೆ. ಜುಲೈ 30ನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಈ ಹುದ್ದೆಗಳಿಗೆ ಮಾರ್ಚ್ನಲ್ಲೇ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವುದು ಬೇಡ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 73 ಸಹಾಯಕ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳು, 11 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. ಹಾಗೆ ದೇಶದ ಅತ್ಯಂತ ಮಹತ್ವಾಕಾಂಕ್ಷಿ ಮೊದಲ ಬುಲೆಟ್ ಟ್ರೈನ್ ಯೋಜನೆ ಅಂತ ನಾವು ಹೇಳ್ತೀವಲ್ಲ, ಇದರ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಹೊತ್ತಿದೆ NHSRCL. ಉದ್ಯೋಗಾವಕಾಶವನ್ನು ಇದು ಸೃಷ್ಟಿಸಿದೆ. ಸುಮಾರು 200 ಹೆಚ್ಚು ತಂತ್ರಜ್ಞರು ಮತ್ತು ಇತರ ಹುದ್ದೆಗಳಿಗೆ ಹೊಸ ನೇಮಕಾತಿ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ಫಿಟರ್ಗಳು, ಮೆಕ್ಯಾನಿಕ್ಸ್, ಎಲೆಕ್ಟ್ರಿಷಿಯನ್ಗಳು, ವೆಲ್ಡರ್ಗಳು, ಪ್ಲಂಬರ್ಸ್, ಪೇಂಟರ್ ಎಲ್ಲರೂ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅನುಭವ ಮತ್ತು ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಆಗಸ್ಟ್ 5 ಕೊನೆಯ ದಿನ. ಹೆಚ್ಚು ಮಾಹಿತಿಗಳು ಬೇಕಾದಲ್ಲಿ NHSRCL ಅಧಿಕೃತ ವೆಬ್ಸೈಟ್ ಅನ್ನು ನೋಡಬಹುದು. ಹಾಗೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಗಮನಿಸಬಹುದು. ಸರಿ ಸರಿ, ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಶೀರ್ಷಿಕೆ ಗಾನದಲ್ಲಿ

ಇವತ್ತಿನ ದಿನ ವಿಶೇಷಗಳು ಏನು ಅಂತ ನೋಡೋದಾದ್ರೆ, ವಿಶ್ವ ಅಗತ್ಯ ಅವಶ್ಯವಿರುವ ಸಹಜ ತೈಲ ದಿನ ಅಂತ ಈ ದಿನವನ್ನು ಆಚರಿಸಲಾಗುತ್ತೆ. ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ಪೆಟ್ಗಳ ಫೋಟೋ ಡೇ ಅಂತ. ಅಂದರೆ ನಾವು ಸಾಕು ಪ್ರಾಣಿಗಳು, ನಾಯಿ ಬೆಕ್ಕು ಹೀಗೆ ಮೊಲ ಇವುಗಳನ್ನೆಲ್ಲ ಸಾಕ್ತೀವಲ್ಲ, ಸಾಕು ಪ್ರಾಣಿಗಳ ಜೊತೆಗೆ ಒಂದು ಫೋಟೋ ತಗೊಳ್ಳಿ, ಅವುಗಳಿಗೆ ಗೌರವಿಸಿ ಅಂತ ಹೇಳೋ ದಿನ. ಈಗಂತೂ ಸಾಕು ಪ್ರಾಣಿಗಳ ಎಷ್ಟೋ ರೀಲ್ಗಳನ್ನು ಎಷ್ಟೋ ಫೋಟೋಗಳನ್ನು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಅಮೆರಿಕಾದಲ್ಲಿ ಈ ಒಂದು ದಿನವನ್ನು ಅಂದರೆ ಜುಲೈ 11 ಪೆಟ್ ಫೋಟೋ ಡೇ ಅಂತ ಆಚರಿಸ್ತಾರೆ. ಹಾಗೆ ಅಮೆರಿಕ ಮತ್ತೆ ಇತರ 6 ರಾಷ್ಟ್ರಗಳಲ್ಲಿ ಇವತ್ತು ಈಜುಕೊಳ ದಿನ ಅಂತ ಆಚರಿಸ್ತಾರೆ. ಅಂದರೆ ಈಜುಕೊಳಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಈಜುಕೊಳಗಳಲ್ಲಿ ಬಹಳಷ್ಟು ಅಲ್ಲಿಂದ ಅನೇಕ ಸೋಂಕು ರೋಗಗಳು ತಗುಲುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರೂ ಬಳಸುವಂತಹ ಈಜುಕೊಳಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಅಂತ ಸಂದೇಶ ಸಾರುವ ದಿನ ಇಂದು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಶುಭೋದಯ ಕರ್ನಾಟಕ ಶೀರ್ಷಿಕೆ ಗಾನ. ಇವತ್ತಿನ ಶೀರ್ಷಿಕೆ ಸರಿ, ಎಲ್ಲವೂ ಸರಿಯಾಗಿದೆಯಾ? ಎಲ್ಲ ಸರಿ ಇದೆ ಅಂದರೆ ಎಂಥ ನಿರಾಳ.

ಅಬ್ಬಬ್ಬಾ, ಸೀರೆ ನೆರಿಗೆ ಸರಿಯಾಗಿರ್ಬೇಕು, ಟೈಮ್ ಸರಿಯಾಗಿರ್ಬೇಕು, ಜನ ಸರಿ ಇರಬೇಕು, ಮಾತು ಸರಿಯಾಗಿರ್ಬೇಕು, ಡ್ರೆಸ್ ಸರಿಯಾಗಿರ್ಬೇಕು, ಎಲ್ಲವೂ ಸರಿ ಇದ್ರೆ ಗಡಿಬಿಡಿ ಯಾಕೆ? ಎಲ್ಲ ಸರಿಯಾಗಿರ್ಲಿ ಅಂತಾನೆ ಎಲ್ಲರೂ ಅಂದ್ಕೊಳ್ಳೋದು. ಈಗ ಶೀರ್ಷಿಕೆ ಗಾನ ಸರಿಯಾಗಿದೆ ಅಲ್ಲ. ಈಗ ನೀವು ಕೇಳಿದ ಗೀತೆ ಸೀರೆ ನೆರಿಗೆ ಸರಿಯಾಗಿದೆಯಾ ಅನ್ನೋ ಗೀತೆ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಗಳಲ್ಲಿತ್ತು. ಚೆಲುವೆಯೇ ನಿನ್ನ ನೋಡಲು ಚಿತ್ರದಿಂದ ಆರಿಸಿದ್ದು, ಬರೆದವರು ಯೋಗರಾಜ ಭಟ್, ಸಂಗೀತ ವಿ ಹರಿಕೃಷ್ಣ.

0: ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಅಬ್ಬಾಬಾ ಚಿಂತೆನೆ ಇಲ್ಲ, ಇಡೀ ಜೀವನ ಸುಗಮ ಸರಳ. ಮೌನ ಚಿತ್ರದ ಗೀತೆ ಕೇಳಿದಿರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ರಚನೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಇವತ್ತು ಖ್ಯಾತ ಬರಹಗಾರ ಅಮಿತಾಭ್ ಘೋಷ್ ಅವರ ಜನ್ಮದಿನ. 1956 ಅವರು ಜನಿಸಿದ್ದು. 17ನೇ ಮುಖ್ಯ ಚುನಾವಣಾಧಿಕಾರಿ ಎಸ್ ವೈ ಖುರೇಶಿ ಅವರ ಜನ್ಮದಿನ ಇಂದು. ನಮ್ಮ ಕನ್ನಡ ಸಾಂಸ್ಕೃತಿಕ ಲೋಕದ ಮುತ್ಸದ್ದಿ ಹಿರಿಯ ರಾಜಕಾರಣಿ ಎಂಪಿ ಪ್ರಕಾಶ್ ಅವರು ಹುಟ್ಟಿದ ದಿನ ಇಂದು. 1940 ಅವರು ಜನಿಸಿದ್ದು. ಸರಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಶೀರ್ಷಿಕೆ ಗಾನದಲ್ಲಿ
1: ಒಳಗಡೆ ಏನೋ ಪೇನೋ,
2: ಏನೋ ಕಣ್ಣಲ್ತಿದೆ ಆದರೆ ವಾಯ್ಸ್ ಅಲ್ಲಿ ನಗು ಇದೆ.
1: ಲವ್ ಫೇಲ್ಯೂರ್ ಮಚ್ಚ,
2: ಅಯ್ಯಯ್ಯೋ
1: ಬೈಲ್ಲ, ಈಗ ನಾನು ಪ್ಯಾಥೋ ಸಾಂಗ್ ತಾನೇ ಹಾಡ್ಬೇಕು.
2: ಪ್ಯಾಥೋ ನಿಂಗೆ ಮಾತ್ರ, ನಮ್ಗಲ್ಲ.

ಫೋನ್ ಎತ್ತದೇ ಇದ್ರೆ ಸರಿ ಇಲ್ಲ ಸರಿ ಇಲ್ಲ ಏನೋ ಸರಿ ಇಲ್ಲ ಅಂತ ಅನ್ಕೊಳ್ತೀವಲ್ಲ. ಧನಂಜಯ ಸೀಪನ ಅವರು ಹಾಡಿದ ಗೀತೆ ಕೇಳಿದಿರಿ, ಮದ್ರಾಸಿ ಚಿತ್ರದ ಗೀತೆ ಇದು. ಸರಿಯಾಗಿ ನೆನ್ಪಿಟ್ಕೊ, ಸರಿಯಾಗಿ ಬರಿ, ಪರೀಕ್ಷೆ ಸರಿ ಆಯ್ತಾ, ಎಲ್ಲ ಸರಿಯಾಗಿದ್ಯಾ? ಸರಿ ಸರಿ ಆಯ್ತು ಮಾರಾಯರೇ, ಎಷ್ಟು ಮಾತಾಡ್ತೀರಿ, ಅರೆ ಹೀಗನ್ನೋದು ಸರಿನಾ ಅಂತ ನಾವು ಕೇಳ್ತೀವಿ. ಹಾಗೆ ನೀವು ಏನಾದರೂ ಸರಿ ಇಲ್ಲ ಅಂದ್ರೆ, ವಿವಿಧ ಭಾರತಿಯಲ್ಲಿ ಎಲ್ಲವೂ ಸರಿ ಅಂತ ನಾವು ಹೇಳಿದ್ರೆ ನೀವು ಪರಿಪರಿಯಾಗಿ ಪತ್ರಗಳನ್ನು ಬರೀತೀರಿ ಸ್ಪಂದನಕ್ಕೆ. ಎಲ್ಲ ಸರಿಯಾಗಿದೆ ಅನ್ನೋದು ಒಂದು ಪಾಸಿಟಿವ್ ಸಕಾರಾತ್ಮಕ ಭಾವ. ಇಷ್ಟು ಹೇಳ್ತಾ

ಸರಿ ನಾ ಹೋಗಿ ಬರುವೆ ಅಂತ ಹೇಳಬೇಡಪ್ಪ, ಇನ್ನೂ ಕಾರ್ಯಕ್ರಮ ಇದೆಯಲ್ಲ ಅಂತ ಕೆಲವರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಎಲ್ಲ ಸಂದೇಶಗಳು ನಿಜವಾಗಿ ಸರಿಯಾಗಿದೆ, ಆದರೆ ಸರಿ ನಾ ಹೋಗಿ ಬರುವೆ ಅನ್ನೋದು ತಪ್ಪು. ಇನ್ನು ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಬೇಕು, ಹಾಗೆಯೇ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳಬೇಕು. ಸರಿ ನಾ ಹೋಗಿ ಬರುವೆ ಅಂತ ಈಗ ಹೇಳೋಕ್ಕೆ ಆಗಲ್ಲ ಅಲ್ಲ.

0: ಸರಿ ನಾ ಹೋಗಿ ಬರುವೆ.
1: ಸರಿ ನಾ ಹೋಗಿ ಬರುವೆ ಪ್ರತಿಧ್ವನಿ ಚಿತ್ರದ ಗೀತೆ ಕೇಳಿದಿರಿ. ಸರಿ ಶೀರ್ಷಿಕೆಯ ಗೀತೆಗಳನ್ನ ಈ ದಿನ ನೀವು ಆಲಿಸಿದ್ದು. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಸರಿಯಾಗಿದ್ದರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ. ಆರೋಗ್ಯ ಸರಿ ಇರಲಿ, ಮನೆ ಸರಿಯಾಗಿರಲಿ, ಜನ ಸರಿಯಾಗಿರಲಿ, ಎಲ್ಲವೂ ಸರಿ ಇದ್ರೆ ಗಡಿಬಿಡಿ ಯಾಕೆ? ಸರಿಯಾಗಿರೋಣ, ಸರಿಯಾಗೇ ಮಾತಾಡೋಣ, ಸರಿಯಾಗೇ ಸಾಗೋಣ. ಸರಿಯಾಗಿ ಸಮಯ 9:03 ಆಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಮುಗಿಸಬೇಕಲ್ಲ. ಇದುವರೆಗೆ ಕೇಳಿದ್ರಿ ಶುಭೋದಯ ಕರ್ನಾಟಕ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ, ಇವತ್ತು ವಿಶ್ವ ಅಗತ್ಯ ಅವಶ್ಯವಿರುವ ಸಹಜ ತೈಲ ದಿನ. ಈಗಾಗಲೇ ಹೇಳಿದಾಗೆ ಈ ದಿನ ಅಮೆರಿಕ ಮತ್ತು ಕೆಲವು ರಾಷ್ಟ್ರಗಳಲ್ಲಿ ಪೆಟ್ ಫೋಟೋ ಡೇ. ಇವತ್ತು ಈಜುಕೊಳ ನಿರ್ವಹಣೆ ದಿನ. ಇವತ್ತು ವಿಶ್ವ ಜನಸಂಖ್ಯಾ ದಿನ. ಈ ದಿನಗಳಲ್ಲಿ ಇಂದಿನ ವಿಶೇಷ, ಇಂದಿನ ವಿಶೇಷ ವಿಶ್ವ ಜನಸಂಖ್ಯಾ ದಿನ. ಪ್ರಪಂಚದ ಜನಸಂಖ್ಯೆ 800 ಕೋಟಿಗೂ ಅಧಿಕ. ಭಾರತದ ಜನಸಂಖ್ಯೆ 100 ಕೋಟಿಗೂ ಅಧಿಕ. ಭಾರತ ಇಡೀ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1 ದೇಶ. ಇಂದು ವಿಶ್ವ ಜನಸಂಖ್ಯಾ ದಿನ.

ನಾವಿಂದು ಮುಂದೆ ಭಾರತ ಹೇಳುತ್ತೆ ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ ನಾವೇ ಮುಂದು, ನಾವೆಂದು ಮುಂದು ಅಂತ. 800 ಕೋಟಿಗೂ ಅಧಿಕ ಪ್ರಪಂಚದ ಜನಸಂಖ್ಯೆ, ಭಾರತದ ಜನಸಂಖ್ಯೆ 100 ಕೋಟಿಗೂ ಅಧಿಕ. 1987 ಜುಲೈ 11 ತಾರೀಕು ಪ್ರಪಂಚದ ಜನಸಂಖ್ಯೆ 500 ಕೋಟಿ ದಾಟಿತು. ಆಗ ವಿಶ್ವಸಂಸ್ಥೆ ಹೇಳ್ತು, ಈ ವೇಗದಲ್ಲಿ ಜನಸಂಖ್ಯೆ ಬೆಳೆದರೆ ಸರಿನಾ, ಭೂಮಿ ಹೇಗೆ ತಾಳ್ತಾಳೆ ಅಂತ. 1989 ಜನಸಂಖ್ಯೆ ಬಗ್ಗೆ ಅರಿವು ಮೂಡಿಸೋಣ ಅಂತ ನಿರ್ಧರಿಸಿ ವಿಶ್ವಸಂಸ್ಥೆ ವಿಶ್ವ ಜನಸಂಖ್ಯಾ ದಿನದ ಆಚರಣೆಯನ್ನ ಪ್ರಾರಂಭಿಸಿತು. ಜನಸಂಖ್ಯೆ ಯಾಕೆ ಬೇಕು, ಯಾಕೆ ಬೇಡ ಅಂತ ತಿಳಿಯೋಣ. ಹಾಗೆ ಈ ಸೂಚನೆಯ ಜೊತೆಗೆ ಕೆಲವು ಕಡೆ ಎಷ್ಟೆಲ್ಲ ಜನಸಂಖ್ಯೆ ಇದೆ, ಅಯ್ಯೋ ಜನಸಂಖ್ಯೆಯಿಂದ ಅಪಾಯ, ಜನಸಂಖ್ಯೆ ವರವೇ ಶಾಪವೇ, ಹೀಗೆಲ್ಲ ನಾವು ಎಷ್ಟೊಂದು ಮಾತುಗಳನ್ನು ಚರ್ಚೆಗಳನ್ನು ಕೇಳ್ತೀವಿ. ಕೆಲವು ಕಡೆ ಜನಸಂಖ್ಯೆ ವರ ಆದರೆ ಕೆಲವು ಕಡೆ ಜನಸಂಖ್ಯೆ ಶಾಪವೂ ಹೌದು. ನಮ್ಮ ಅಣ್ಣವರ ಹಾಡಲ್ಲಿ ಬರೋ ಹಾಗೆ ಸಂಸ್ಕೃತಿ ಕಾಪಾಡಿ, ಸಂಸ್ಕೃತಿ ಇರುವ, ನಾಗರಿಕತೆ ಬೆಳೆಸುವ ಶಕ್ತಿ ಇರುವ ಬುದ್ಧಿವಂತ ಜನರು ಯಾವತ್ತೂ ಯಾವುದೇ ದೇಶಕ್ಕೆ ಆಸ್ತಿ.

ಎಲ್ಲಿ ಎಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ ನಮ್ಮನೆ? ವಿಶ್ವಮಾನವಾಗು ಅಂದ್ರು ಕುವೆಂಪು. ನಾವು ನಮ್ಮನೆ ಎಲ್ಲಿ ಅಂತಾನೆ ಹುಡುಕ್ತೀವಿ. ಎಲ್ಲರಿಗೂ ಮನೆ ಸಿಗುತ್ತಾ? ಎಲ್ಲರಿಗೂ ಶಾಲೆ ಸಿಗುತ್ತಾ? ಎಲ್ಲರಿಗೂ ಅನ್ನ ಸಿಗುತ್ತಾ? ಶುದ್ಧವಾದ ಗಾಳಿ ಸಿಗುತ್ತಾ? ಎಲ್ಲರಿಗೂ ಒಳ್ಳೆ ಕುಡಿಯುವ ನೀರು ಸಿಗುತ್ತಾ? ಯಾವುದೇ ರೋಗ ಬರದೆ ಎಲ್ಲರೂ ಒಟ್ಟಿಗೆ ಬಾಳೋಕಾಗತ್ತಾ? ಹಾಗಾದರೆ ಜನಸಂಖ್ಯೆ ಖಂಡಿತ ವರ.

ಜನ ಜನ ಜನ ಜನ ಎಲ್ಲಿ ನೋಡಿದ್ರು ಜನ, ಏನು ಮಾಯವೋ ಅಂತ ಅಣ್ಣ ಅವ್ರು ಹಾಡಿದ್ರಲ್ಲ, ಟಿಕೆಟ್ಗೆ ಸಿಗಲ್ಲ ಅಥವಾ ನಾವು ಎಲ್ಲೋ ಯಾವುದೇ ಬಸ್ಗೆ ಹೋದ್ರೆ ಟಿಕೆಟ್ ಸಿಗಲ್ಲ, ಟ್ರೈನ್ಗೆ ಹೋದ್ರೆ ಟಿಕೆಟ್ ಸಿಗಲ್ಲ, ಏನು ಸಿಮೆಂಟ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ, ಆದರೂ ನಾವು ಹೇಗೆ ಬದುಕ್ತಿದ್ದೀವಿ ಅಥವಾ ಇದೇನಿದು ಮಾಯೆ ಅಂತ. ಹೌದು, ಜನಸಂಖ್ಯೆ ಅದು ಒಂದು ಮಾಯೆನೆ. ಕೆಲವು ರಾಷ್ಟ್ರಗಳಿಗೆ ನೀವು ಇಬ್ಬರು ಮಕ್ಕಳನ್ನು ಪಡಿಬೇಕು ಅಥವಾ ಮೂರು ಜನ ಮಕ್ಕಳನ್ನು ಪಡಿಬೇಕು, ಮಕ್ಕಳನ್ನು ಪಡೆದರೆ ನಿಮಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ಕೊಡಲಾಗುತ್ತೆ ಅಂತ ಕೆಲವು ರಾಷ್ಟ್ರಗಳು ಸಾರಿದರೆ, ಮತ್ತೆ ಕೆಲವು ರಾಷ್ಟ್ರಗಳು ಜನಸಂಖ್ಯೆ ಬೇಡ, ಕುಟುಂಬ ಯೋಜನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಿ ಅಂತ ಹೇಳುತ್ತವಲ್ಲ ಯಾಕೆ. ನಮ್ಮ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ಜನಸಂಖ್ಯೆ ಯಾವತ್ತೂ ವರ. ಅವರು ಯಾವಾಗಲೂ 2020 ಅಂತ ಒಂದು ಮಾತು ಹೇಳ್ತಾ ಇದ್ರು. 2020 ನಮ್ಮ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ಮ ಯುವಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಾಗಾಗಿ ನಮ್ಮ ದೇಶ ಜಗತ್ತಿನಲ್ಲೇ ಬಲಿಷ್ಠವಾದ ರಾಷ್ಟ್ರ ಆಗತ್ತೆ ಅಂತ. ಹಾಗೆ ಎಲ್ಲರಿಗೂ ಇವತ್ತು ಜಗತ್ತಿನಲ್ಲಿ ಭಾರತದ ಮೇಲೆ ಕಣ್ಣು, ಎಲ್ಲ ರಾಷ್ಟ್ರಗಳಿಗೂ. ಯಾಕೆ, ನಮ್ಮ ರಾಷ್ಟ್ರದ ಜನಸಂಖ್ಯೆ 100 ಕೋಟಿಗೂ ಹೆಚ್ಚು. ಅಂದರೆ ಯಾವುದೇ ಕಮಾಡಿಟಿ, ಯಾವುದೇ ವಸ್ತು ಮಾರಾಟ ಆಗಬೇಕು, ಯಾವುದೇ ಐಡಿಯಾ ಮಾರಾಟ ಆಗಬೇಕು, ಯಾವುದೇ ಔಷಧಿ ಮಾರಾಟ ಆಗಬೇಕು, ಏನೇ ಆಗಬೇಕು ಅಂದರೆ ಅದಕ್ಕೆ ಕೊಳ್ಳುವವರು ಇರಬೇಕಲ್ಲ. ಹಾಗೆ ನಮ್ಮ ಜನರನ್ನು ಇವತ್ತು ಮಾರ್ಕೆಟ್ ಅಂತ ಭಾವಿಸಲಾಗ್ತಾ ಇದೆ. ಜನ ಬೇಕು, ಜನ ಅಂದರೆ ಪಾಸಿಟಿವ್, ಆದರೆ ಜನ ಬುದ್ಧಿವಂತರಾದರೆ, ಜನರು ಕೌಶಲ್ಯ ಇರುವಂತಹವರಾದರೆ, ನಮ್ಮ ದೇಶದಿಂದ ಎಷ್ಟು ಜನ ಕುಶಲಕರ್ಮಿಗಳು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅದನ್ನು ನಾವು ಪ್ರತಿಭಾ ಪಲಾಯನ ಅಂತ ಕರೆದರೂ ಕೂಡ ವಿಶ್ವದ ಎಲ್ಲ ಕಡೆ ಭಾರತೀಯರೇ ಇದ್ದಾರೆ ಅನ್ನೋದು ಕೂಡ ಒಂದು ಹೆಮ್ಮೆ. ಜನಸಂಖ್ಯೆ ಅಂದ ಕೂಡಲೇ ನಾವು ಕೆಲವೊಮ್ಮೆ ನೆಗೆಟಿವ್ಸ್ ಯೋಚನೆ ಮಾಡ್ತೀವಿ, ಆದರೆ ಜಗತ್ತಿನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ನಮ್ಮ ದೇಶದ ಜನಸಂಖ್ಯೆ ಕೂಡ. ಯುವಶಕ್ತಿ ಇರುವ ದೇಶ ಯಾವತ್ತೂ ಕೂಡ ಪಾಸಿಟಿವ್. ಉತ್ತಮ ಆರೋಗ್ಯ ಅವಕಾಶಗಳಿರಬೇಕು, ಹಾಗೆ ಉತ್ತಮ ಕೌಶಲ್ಯವನ್ನು ನಾವು ಯುವಶಕ್ತಿಗೆ ಕೊಡಬೇಕು. ಹಾಗಾದಾಗ ಜನಸಂಖ್ಯೆ ವರ ಆಗತ್ತೆ, ಹಾಗಾದಾಗ ಯಾವುದೇ ದೇಶ ಖಂಡಿತವಾಗಿ ಮುಂದುವರಿಯುತ್ತೆ. ಭಾರತ 1 ಆಗುವ ಸಾಧ್ಯತೆಗಳು ಗೋಚರಿಸ್ತಿದೆ ಅಲ್ಲ.

ಒಂದು ಕಾಲದಲ್ಲಿ ಒಂದೇ ಮಗು ಅಂತ ಚೈನಾ ದೇಶ ಒಂದು ಪಾಲಿಸಿಯನ್ನ ತಂದಿತ್ತು. ಆ ನೀತಿಯನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿ ತಂದಿತ್ತು ಚೈನಾ. ಪ್ರಸ್ತುತ ಜನಸಂಖ್ಯೆಯ ದೊಡ್ಡ ಕುಸಿತವನ್ನ ಚೀನಾ ಎದುರಿಸ್ತಾ ಇದೆ. ವಯಸ್ಸಾದವರ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ, ಹಲವು ದೇಶಗಳಲ್ಲಿ ಚೀನಾ ಕೂಡ ಸೇರಿ. ಅದಕ್ಕೆ ಇದನ್ನ ಸರಿಪಡಿಸಬೇಕು ಅಂತ ಮೊದಲು ಎರಡು ಮಕ್ಕಳನ್ನ ಪಡೆದರೆ ಲೈಸೆನ್ಸ್ ಪಡೆಯಬೇಕು ಅಂತ ಹೇಳ್ತಾ ಇದ್ದ ಚೈನಾ ತನ್ನ ನೀತಿಯನ್ನ ಬದಲಾಯಿಸಿತು. ತನ್ನ ಜನರಿಗೆ ಮಕ್ಕಳನ್ನ ಹೆತ್ತರೆ ಭಾರಿ ಆಫರ್ಗಳು ಮತ್ತು ಸೌಲಭ್ಯಗಳನ್ನು ಒದಗಿಸ್ತೀವಿ ಅಂತ ಹೇಳಿತು ಚೈನಾ ಸರ್ಕಾರ. ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದಾದ್ಯಂತ ಜಾರಿಯಾಗುವ ಹಾಗೆ ವಿಶೇಷ ನಗದು ಯೋಜನೆಗಳನ್ನು ತಂತು. ಸೌಲಭ್ಯ ಅಂದರೆ 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರತಿ ಮಗುವಿಗೆ ಪೋಷಕರಿಗೆ ವಾರ್ಷಿಕವಾಗಿ 3,600 ಯುವಾನ್ಗಳನ್ನು ನಾವು ನೀಡ್ತೀವಿ ಅಂತ. ಹೀಗೆ ಆಮೇಲೆ ಉಚಿತ ಹೆರಿಗೆ ವೆಚ್ಚ, ನಿಮ್ಮ ಆರೋಗ್ಯವನ್ನ ನಾವು ನೋಡ್ಕೊಳ್ತೀವಿ ಅನ್ನುವಂಥದ್ದು, ಹಾಗೆ ಶಿಕ್ಷಣ ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಬಂಪರ್ ಕೊಡುಗೆಗಳನ್ನು ಚೈನಾ ಸರ್ಕಾರ ಕೊಡ್ತೀವಿ ಅಂತ. ಆದರೂ ಕೂಡ ಭಾರತ ಚೀನಾವನ್ನ, ಮೊದಲು ಚೀನಾ ದೇಶನೇ ಇಡೀ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಿತ್ತು ಜನಸಂಖ್ಯೆಯಲ್ಲಿ. ಆದರೆ ಈಗ ಭಾರತ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲೇ ನಂಬರ್ 1 ಆಗಿದೆ. ಹಲವು ದೇಶಗಳು ಈಗ ಬರ್ತ್ ರೇಟ್ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಭಾರತದಲ್ಲೂ ಕೂಡ ಹಲವು ಕಡೆ, ಹಲವು ರಾಜ್ಯಗಳಲ್ಲಿ ಅಥವಾ ಕೆಲವು ವರ್ಗಗಳಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಕಾಣ್ತಾ ಇದ್ದೇವೆ.

ಒಂದೊಂದು ಕಡೆ ಒಂದೊಂದು ಥರ ಸಮಸ್ಯೆ. ಸಿಂಗಾಪುರ್, ಕೊರಿಯಾ ದೇಶಗಳು ಕೂಡ ಬರ್ತ್ ರೇಟ್ ಅಂದರೆ ಜನನ ಪ್ರಮಾಣದ ಕೊರತೆಯನ್ನ ಎದುರಿಸ್ತಾ ಇವೆ. ಅಲ್ಲೂ ಕೂಡ ಅಲ್ಲಿನ ಸರ್ಕಾರಗಳು ಮಕ್ಕಳನ್ನ ಮಾಡಿಕೊಂಡ್ರೆ ದಂಪತಿಗಳಿಗೆ ಭಾರೀ ಹಣಕಾಸಿನ ನೆರವು, ಉಚಿತ ಶಿಕ್ಷಣ, ದೀರ್ಘಾವಧಿ ರಜೆ ಇವೆಲ್ಲವನ್ನ ಹೇಳುತ್ತೆ. ಹಾಗೆ ದಕ್ಷಿಣ ಕೊರಿಯಾ ಅತ್ಯಂತ ಕಡಿಮೆ ಜನನ ಪ್ರಮಾಣ ಹೊಂದಿರುವಂತಹ ದೇಶ. ಇಲ್ಲೂ ಕೂಡ ಪೋಷಕರ ಮಾಸಿಕ ಸಂಬಳವನ್ನು ನಾವು ಹೆಚ್ಚಿಸ್ತೀವಿ, ನೀವು ಮಕ್ಕಳನ್ನು ಮಾಡಿಕೊಂಡ್ರೆ ನಿಮಗೆ ನಾವು ಟಿಕೆಟ್ ಕೊಟ್ಟು ಪ್ರವಾಸಕ್ಕೆ ಕಳಿಸ್ತೀವಿ, ಹೀಗೆಲ್ಲ ಯೋಜನೆಗಳನ್ನು ಹಲವು ದೇಶಗಳು ಜಾರಿಗೆ ತರ್ತಾ ಇರೋದನ್ನು ನೋಡಿದ್ರೆ ಅಬ್ಬ ನಮಗೆ ಜನಸಂಖ್ಯೆ ಇರೋದು ಎಷ್ಟು ಒಳ್ಳೆಯದು ಅನ್ಸತ್ತಲ್ಲ. ಪ್ಯಾಟೆಲಿ ಜನವೋ ಜನರಿ, ಹಳ್ಳಿಲಿ ಜನನೇ ಇಲ್ಲ ರೀ. ಪ್ಯಾಟೆಲಿ ಕೆಲಸ ಸಿಗಲ್ಲ ರೀ, ಆದರೆ ಹಳ್ಳಿಲಿ ಹೊಲಗಳ ಹೈನುಗಾರಿಕೆ ಮನೆಗಳ ಕೆಲಸ ಮಾಡೋಕೆ ಜನನೇ ಇಲ್ಲ ರೀ. ಯಾಕೆ ಹೀಗೆ?

ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡ 65%ಕ್ಕಿಂತ ಹೆಚ್ಚು ಜನ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅಂತ ಒಂದು ಅಂಕಿಅಂಶ ಹೇಳುತ್ತೆ. ದೇಶದ ಸರಾಸರಿ ವಯಸ್ಸು ಕೇವಲ 29 or 28 ವರ್ಷ ಅಂತ ಹೇಳಲಾಗುತ್ತೆ. ಅಂದರೆ ಇನ್ನೂ 30-40 ವರ್ಷಗಳ ಕಾಲ ಭಾರತದಲ್ಲಿ ದುಡಿಯುವ ಕೈಗಳು ಇವೆ ಅಂತ. ಯಾವ ದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಇದೆಯೋ ಆ ದೇಶದಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಮೊಬೈಲ್ ಇರಲಿ, ಕಾರ್ ಇರಲಿ, ಇಂಟರ್ನೆಟ್ ಇರಲಿ, ಬಟ್ಟೆ ಇರಲಿ, ಯಾವುದೇ ವಸ್ತು, ಇದಕ್ಕೆ ವಿಶ್ವದಲ್ಲಿ ಭಾರತ ಅತಿ ದೊಡ್ಡ ಮಾರುಕಟ್ಟೆ. ಇದೇ ಕಾರಣಕ್ಕೆ ಎಲ್ಲ ಆಪಲ್, ಗೂಗಲ್, ಟೆಸ್ಲಾ, ದೈತ್ಯ ಜಾಗತಿಕ ಕಂಪನಿಗಳು ಇವತ್ತು ಭಾರತದಲ್ಲಿ ತಮ್ಮ ಬ್ರಾಂಚ್ಗಳನ್ನು ತೆರೀತಾ ಇವೆ, ಹೂಡಿಕೆ ಮಾಡೋದಕ್ಕೆ ಹಾತೊರಿತಾ ಇವೆ. ಯಾಕೆ? ಇದಕ್ಕಾಗಿನೇ ಭಾರತದಲ್ಲಿ ಇವತ್ತು ಉದ್ಯೋಗಾವಕಾಶಗಳು ಕೂಡ ಹೆಚ್ಚುತ್ತಾ ಇದೆ. ವರ್ಕ್ ಫೋರ್ಸ್ ಅಂತ ಏನಿದೆ ಅದು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದು ಗಮನಾರ್ಹ.

ಸಿಂಗಾಪುರ್, ಚೈನಾ, ಜಪಾನ್, ದಕ್ಷಿಣ ಕೊರಿಯಾ, ಸ್ವೀಡನ್, ನಾರ್ವೆ, ವಿಯೆಟ್ನಾಂ ಅಂತಹ ಮುಂದುವರಿದ ದೇಶಗಳು ಜನರನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಅಂದರೆ ಜನಸಂಖ್ಯೆ ಹೆಚ್ಚು ಮಾಡಿಕೊಳ್ಳೋದಕ್ಕೆ ದಂಪತಿಗಳಿಗೆ ಆಫರ್ ಕೊಡ್ತಾ ಇದ್ರೆ ಭಾರತ ನಾನೇ ಜನನಾಯಕ ಅಂತ ಮುಂದುವರಿತಾ ಇದೆ. ಆದರೆ ನಮ್ಮ ಜನಸಂಖ್ಯೆಗೆ ಶಿಕ್ಷಣ, ಅನ್ನ, ನೀರು, ಸೂರು ಸಿಗಬೇಕು. ಬರೀ ಸಂಖ್ಯೆಯಲ್ಲಿ ಮುಂದಿದ್ರೆ ಏನು ಪ್ರಯೋಜನ? ನಾವು ಸಂಪನ್ಮೂಲವಾಗಿ ಪರಿವರ್ತನೆ ಆಗಬೇಕು. ಅದೇ ದೂರದೃಷ್ಟಿ. ಅದಕ್ಕಾಗಿಯೇ ಅನೇಕ ಯೋಜನೆಗಳನ್ನು ಸರ್ಕಾರ ಈಗಾಗಲೇ ಮಾಡಿದೆ. ಅದು ಸ್ಕಿಲ್ ಇಂಡಿಯಾ ಇರಬಹುದು, ಸ್ಟಾರ್ಟ್ಅಪ್ಗಳಿರಬಹುದು, ಹೊಸ ಯೋಜನೆಗಳಿರಬಹುದು, ಇವೆಲ್ಲವೂ ಜಾರಿಗೆ ಬರ್ತಾ ಇದೆ. ಹೊಸ ಶಿಕ್ಷಣ ನೀತಿಗಳು, ಆರ್ಥಿಕ ನೀತಿ ಇವೆಲ್ಲವೂ ಕೂಡ ಆಗಬಹುದು. ನಮ್ಮ ಜನಸಂಖ್ಯೆಗೆ ಸರಿಯಾದ ದಿಕ್ಕು ಸಿಗಲಿ, ನಾವೆಲ್ಲ ಒಟ್ಟಿಗೆ ಮುಂದೆ ಸಾಗೋಣ. ಜನಸಂಖ್ಯೆ ವರವಾಗಲಿ, ಶಾಪವಲ್ಲ.

ಇಂದಿನ ವಿಶೇಷ ವಿಶ್ವ ಜನಸಂಖ್ಯಾ ದಿನ. ಪ್ರಪಂಚದ ಜನಸಂಖ್ಯೆ 800 ಕೋಟಿಯಾದರೆ 140 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರುವ ಭಾರತ ನಂಬರ್ 1 ದೇಶವಾಗಿದೆ. ಸ್ನೇಹ ನಮ್ಮ ಬಲವಾಗಲಿ, ದುಡಿಮೆ ನಮ್ಮ ಶಕ್ತಿಯಾಗಲಿ, ಜನಸಂಖ್ಯೆ ನಮಗೆ ವರವಾಗಲಿ. ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಿ ಬಿಕೆ ಸುಮತಿ. ಸಮಯ 10:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ದಾಖಲೆಯ 9 ತಿಂಗಳಲ್ಲಿ ಪೂರ್ಣಗೊಂಡಿದ್ದು, ಇದು ದ್ವಿಪಕ್ಷೀಯ ಬಾಂಧವ್ಯಗಳಲ್ಲಿ ಬಲವಾದ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ನಿಯೋಗ ಮಟ್ಟದ ಸಭೆಯ ನಂತರ ಮಾತನಾಡಿದ ಅವರು, ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 2030 ವೇಳೆಗೆ ದ್ವಿಗುಣಗೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದರು. ಉಪರಾಷ್ಟಪತಿ ಸಿ ವಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆಯಲಿರುವ ಬ್ರಿಕ್ಸ್ ಒಕ್ಕೂಟದ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ವಹಿಸಲಿದ್ದಾರೆ. ಭಾರತ ಆಯೋಜಿಸಿರುವ ಈ ಸಭೆಯ ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರ ನಿರ್ಮಾಣ ಎಂಬುದಾಗಿದೆ. ವಿಜ್ಞಾನ ಮತ್ತು ಸಮಾಜ ಒಟ್ಟಾಗಿ ಸಾಗುತ್ತಿರುವುದರಿಂದ ತಂತ್ರಜ್ಞಾನ ಮಾನವ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆಯನ್ನು ಅವಕಾಶವಾಗಿ ಪರಿವರ್ತಿಸಿಕೊಳ್ಳುವುದು ಇಂದಿನ ಪ್ರಮುಖ ಸವಾಲಾಗಿದೆ ಎಂದು ಅವರು ದೆಹಲಿಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದ್ದು, ಈವರೆಗೆ ಶೇಕಡಾ 99.2% ಅನ್ಯುಮರೇಷನ್ ನಮೂನೆ ವಿತರಣೆ ಮಾಡಲಾಗಿದೆ. ನಮೂನೆ ವಿತರಣೆಯಲ್ಲಿ ಜಿಲ್ಲೆಯು ರಾಜ್ಯಕ್ಕೆ 7ನೇ ಸ್ಥಾನ ಹಾಗೂ ಗಣಕೀಕರಣದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಹೇಳಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ನಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಜನಸಂಖ್ಯೆ ಇಂದಿನ ವಿಶೇಷ ತುಂಬಾ ಚೆನ್ನಾಗಿತ್ತು, ಸರಿ ಶೀರ್ಷಿಕೆ ಗೀತೆಗಳು ಚೆನ್ನಾಗಿತ್ತು ಅಂತ. ಸರಿ ನಾ ಹೋಗಿ ಬರುವೆ ಅಂತ ಹಾಡು ಹಾಕಿದ್ರಿ, ಆದರೆ ಹೋಗದೆ ಇನ್ನೂ ನೀವು ಒಂದು ಗಂಟೆ ಜನಸಂಖ್ಯೆ ಬಗ್ಗೆ ಹೇಳಿದ್ರಿ. ಓಲ್ಡ್ ಈಸ್ ಗೋಲ್ಡ್ಗೆ ಕಾಯ್ತಾ ಇದ್ದೀವಿ ಅಂತಾರೆ ಮೀನಾಕ್ಷಿ 8ನೇ ಮೈಲಿಯಿಂದ. ಸರಿಯಾಗಿ ಸರಿ ಶೀರ್ಷಿಕೆ ಗೀತೆಗಳನ್ನು ಎಲ್ಲೆಲ್ಲೂ ಸರಿ ಇದೆ ಅಂತ ಹೇಳ್ತಾ ಹಾಕಿದ್ರಿ. ಸಂತೋಷ ಚೆನ್ನಾಗಿತ್ತು, ಸರಿಯಾಗಿತ್ತು ಅಂತಾರೆ ಲಕ್ಷ್ಮೇಶ್ವರ ತಾಲೂಕು ರಾಜೇಶ್ವರಿ ಚನ್ನಬಸವ ಅವರು. ಡಾಕ್ಟರ್ ಅಂಬುಜ ಸಂದೇಶವನ್ನು ಕಳಿಸಿ, ಸರಿಯಾಗಿದೆಯೇ ನಿನ್ನ ಮೌನ, ಕೋಪವೇಕೆ ನನ್ನಲ್ಲಿ ನಿನಗೆ ಜಾಣ ಅಂತ ಒಂದು ಕವಿತೆಯನ್ನು ಕಳಿಸಿದ್ದಾರೆ. ನೆಟ್ವರ್ಕ್ ಸಮಸ್ಯೆ ಇತ್ತು, ನನಗೆ ಪೂರ್ಣ ಕೇಳೋದಕ್ಕೆ ಆಗಲಿಲ್ಲ ಅಂತಾರೆ ಡಾಕ್ಟರ್ ಅಂಬುಜ ಅವರು. ವಾಣಿಶ್ರೀ ಧಾರವಾಡದಿಂದ, ಸರಿ ನಾ ಹೋಗಿ ಬರುವೆ ಹಾಡು ಬರುತ್ತೆ ಅಂತ ಕಾಯ್ತಾ ಇದ್ವಿ ಅಂತಾರೆ ಗಾಯತ್ರಿ ಬದ್ರಿನಾಥ್ ಅವರು. ಆರ್ಎಂಬಿ ಸೆಕೆಂಡ್ ಸ್ಟೇಜ್ನಿಂದ ಸಂದೇಶವನ್ನು ಕಳಿಸಿ, ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಷ್ಟು ಅಪರೂಪದ ಅಮೂಲ್ಯ ಮಾಹಿತಿಗಳನ್ನು ಕೊಡ್ತೀರಿ, ಧನ್ಯವಾದ ಅಂತ ಹೇಳಿದಿರಿ. ಸರಿ ಶೀರ್ಷಿಕೆ ಗೀತೆಗಳನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಾರೆ ಜಿ ಇಂದಿರಾ ಹೈದರಾಬಾದ್ನಿಂದ. ನಂಬರ್ 917 ಹಿತೇಂದರ್ ದಾಸ್ ಅವರು ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತೀರಿ. ಮಂಜುನಾಥ ಅವರು ಕಲ್ಲತಮ್ಮನಹಳ್ಳಿಯಿಂದ, ಪುಷ್ಪಾ ಶಾನ್ಬಾಗರ್ ಗದಗ್ನಿಂದ, ವಿಜಯ ರಾವ್ಜಿ ಹಾವೇರಿಯಿಂದ, ಲಿಖಿತಾ ಯತೀಶ್, ಅಜಯ್ ಲೀಲಾ ಪೂಜಾರಿ ರಾಜಾಜಿನಗರದಿಂದ, ಸಾವಿತ್ರಿ ಉಮೇಶ್, ಮಂಜುಳಾ ಮುನಿಯಪ್ಪ ಮೈಸೂರು ರಸ್ತೆಯಿಂದ, ತಲಾ ಆದಾಯ ಹೆಚ್ಚಬೇಕು, ಆಗ ನಮ್ಮ ದೇಶ ನಿಜವಾಗಿ ಬಲಿಷ್ಠ ದೇಶವಾಗುತ್ತೆ, ನಮ್ಮ ದೇಶ ಜನಸಂಖ್ಯೆಯಲ್ಲಿ ನಂಬರ್ 1 ಇದೆ ಅನ್ನೋದನ್ನು ಕೇಳಿ ಒಂದು ಕಡೆ ಖುಷಿಯಾದರೂ ಈ ಆದಾಯ ಹೆಚ್ಚದೇ ಇದ್ದರೆ ನಾವು ನಂಬರ್ 1 ಆಗೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ರಾಣಿಯವರು. ನೀವು ಹೆಕ್ಕಿ ಪ್ರಸಾರ ಮಾಡಿದ ಆಯ್ಕೆ, ನಿಮ್ಮ ಗೀತೆಗಳು ತುಂಬ ಚೆನ್ನಾಗಿತ್ತು, ಸರಿಯಾದ ಮಾತಿಗೆ ಸರಿಯಾದ ಹಾಡನ್ನು ಹಾಕಿದ್ರಿ ಅಂತಾರೆ ರಾಣಿಯವರು. ವೆಂಕಟೇಶ್ ಸುಂಕದಕಟ್ಟೆ ಸಂದೇಶವನ್ನು ಕಳಿಸಿದ್ರಿ, ಕಾರ್ಯಕ್ರಮ ಬೆಳಗ್ಗೆಯಿಂದ ಎಲ್ಲವನ್ನೂ ಕೇಳ್ತಾ ಇದ್ದೀನಿ, ನಾದೋಪಾಸನೆ ಶುಭೋದಯ ಕರ್ನಾಟಕ ಇಂದಿನ ವಿಶೇಷ ಎಲ್ಲವೂ ಚೆನ್ನಾಗಿತ್ತು ಅಂತೀರಿ. ನಾಗರತ್ನ ಅವರು ಕೂಡ ಹಾಗೆ. ಬೋಪ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸಿದ್ದೀರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ. ಸುಮಾರು ಸಂದೇಶಗಳು, ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಸಂದೇಶಗಳನ್ನು ಓದಲಾಗಿದೆ. ಇನ್ನೊಂದು 10-15 ಸಂದೇಶಗಳು ಇರಬಹುದು, ಮತ್ತೆ ನೋಡೋಣ. ಆತ್ಮೀಯರೇ ಸಂದೇಶಗಳನ್ನು ಕಳಿಸಿ, ನಮ್ಮೊಂದಿಗೆ ನೀವು ನಿಮ್ಮ ಪ್ರತಿಕ್ರಿಯೆಗಳನ್ನು ಸ್ಪಂದನೆಗಳನ್ನು ನೀಡ್ತಾ ನಮ್ಮೊಟ್ಟಿಗೆ ಬಂದಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಧನ್ಯವಾದ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ವಾಣಿ ಜಯರಾಮ್ ಅವರು ಹಾಡಿದ ತೀರದ ಬಯಕೆ ಚಿತ್ರದ ಗೀತೆ ಕೇಳಿದಿರಿ. ಸವಿಗಾನ, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಅವಳಿ ಜವಳಿ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯ ಸಾಹಿತ್ಯ ವಿಜಯನಾರಸಿಂಹ ಅವರದು.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮರೆಯಲಾಗದ ಕಥೆ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ, ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ದೊಡ್ಡರಂಗೇಗೌಡರ ರಚನೆ ಕೇಳಿದಿರಿ. ಜೋಡಿ ಜೀವ ಚಿತ್ರದಿಂದ ಆರಿಸಲಾಗಿತ್ತು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡರ ರಚನೆ ಕೇಳಿದಿರಿ. ಜೆಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬೂದಿ ಮುಚ್ಚಿದ ಕೆಂಡ ಚಿತ್ರದಿಂದ ಆರಿಸಿದ್ದು.

ಮಹಾಪುರುಷ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜೆ ಗೋಪಾಲ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸತ್ಯಂ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಹಾವು ಏಣಿಯಾಟ ಚಿತ್ರದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರು ಸಂಗೀತ ನೀಡಿದ ಗೀತೆ ಇದು. ಸಾಹಿತ್ಯ ದೊಡ್ಡರಂಗೇಗೌಡರದು.

ಕೆ ಸುಶೀಲ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಕಾಳಿಂಗ ಚಿತ್ರದ ಗೀತೆ ಕೇಳಿದಿರಿ. ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

ಎಸ್ಪಿ ಶೈಲಜಾ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ವಜ್ರದ ಜಲಪಾತ ಚಿತ್ರದ ಗೀತೆ ಕೇಳಿದಿರಿ. ನರೇಂದ್ರ ಬಾಬು ಅವರ ಬರೆದ ಗೀತೆಗೆ ರಮೇಶ್ ನಾಯ್ಡು ಅವರ ಸಂಗೀತ ನಿರ್ದೇಶನವಿತ್ತು.

0: ಯಾಕೆ ಹೋಗ್ತೀರಿ?
1: ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ.
0: ಐ ನೋ ಯುವರ್ ಚೆಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್.
1: ಲಲ್ಲ ಲಲ್ಲ ಲಲ್ಲ ಲಲ್ಲ.

ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಶ್ಯಾಮ್ ಸುಂದರ ಕುಲಕರ್ಣಿ ಅವರು ಬರೆದ ಗೀತೆ ಇದು. ಚಿತ್ರ ಶಿಕಾರಿ.

ಈ ಜೀವನ ಹೊಸದಾಗಿದೆ, ಸವಿಗಾನದಲ್ಲಿ ಆನಂದವೇ ತುಂಬಿದೆ, ಕಲಕಲ ಮಾಡುತ್ತಿದೆ ಬನದಲ್ಲಿ ಕೋಗಿಲೆ. ಹಾಗೆ ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ, ಆತ್ಮೀಯರೇ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆಯ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ತಮ್ಮ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ 5 ವರ್ಷಗಳ ಗುರಿಯನ್ನು ಹೊಂದಿವೆ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದ ಎಲ್ಲಾ ಉಪ ನೋಂದಣಾಧಿಕಾರಿ ಕಚೇರಿಗಳು ನಾಳೆ ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಹಾಸನ ಜಿಲ್ಲೆಯಲ್ಲಿ ನಡೆಸಲಾಗುತ್ತಿದ್ದು, ಈಗಾಗಲೇ ಎನ್ಯುಮರೇಷನ್ ನಮೂನೆಗಳನ್ನು 97.16% ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಇತ್ತೀಚಿನ ಸಂಘರ್ಷಗಳ ಹೊರತಾಗಿಯೂ ಮಾತುಕತೆಗಳನ್ನು ಮುಂದುವರೆಸಲು ಅಮೆರಿಕ ಮತ್ತು ಇರಾನ್ ಒಪ್ಪಿವೆ. ಆದರೂ ಎರಡೂ ದೇಶಗಳ ನಡುವೆ ಕಳೆದ ತಿಂಗಳು ಏರ್ಪಟ್ಟಿದ್ದ ಕದನ ವಿರಾಮ ರದ್ದಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಮಾತುಕತೆಗಳನ್ನು ಮುಂದುವರೆಸಲು ಇರಾನ್ ಕೋರಿದ್ದು ಇದಕ್ಕೆ ಅಮೆರಿಕ ಒಪ್ಪಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ವೆನೆಜುವೆಲಾದಲ್ಲಿ ಭೀಕರ ಭೂಕಂಪಗಳಿಂದ ಮೃತಪಟ್ಟವರ ಸಂಖ್ಯೆ 4,000 ದಾಟಿದೆ. ಕಳೆದ ಜೂನ್ 24 7.2 ಮತ್ತು 7.5 ತೀವ್ರತೆಯ ಭೂಕಂಪನಗಳಿಂದ ಸುಮಾರು 17,000 ಜನ ಗಾಯಗೊಂಡು ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ ಎಂದು ಅಲ್ಲಿನ ಸರ್ಕಾರ ತಿಳಿಸಿದೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದಿನಿಂದ 2 ದಿನ ನಡೆಯಲಿದೆ. 14 ವರ್ಷದೊಳಗಿನ ಹಾಗೂ 14 ವರ್ಷ ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರು ಕಂಬ ಹಾಗೂ ಹಗ್ಗದ ಮೇಲ್ಕಂಬ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ. ಸಮಯವಾಗಿದೆ 11:03:40. ಈ ಹೊತ್ತಿನಲ್ಲಿ 11 ಗಂಟೆಯ ಈ ಹೊತ್ತಿನ ಕಾರ್ಯಕ್ರಮ ಹೊಸ ಹಾಡು. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಕೇಳುಗರೆ, ಇದೀಗ ಕೇಳಿದರೆ ಆರ್ಯಸ್ ಲವ್ ಚಿತ್ರದ ಗೀತೆಯನ್ನು ಅಜಯ್ ವಾರಿಯವರ ಧ್ವನಿಯಲ್ಲಿ, ಪುನೀತ್ ಆರ್ಯ ಅವರ ಸಾಹಿತ್ಯಕ್ಕೆ ಅಭಿಷೇಕ್ ಅವರ ಸಂಗೀತವಿದೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರ್ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆಯ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್

0: ದಯವಿಟ್ಟು ಗಮನಿಸಿ ಚಿತ್ರದ ಗೀತೆಯನ್ನ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ರೋಹಿತ್ ಪಡಕಿ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತವಿದೆ.
1: ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ

ಸ್ನೇಹಿತರೆ ಕೇಳ್ತಾ ಇದ್ರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯವಾಗಿದೆ 11:23:24. ಇದೀಗ ಮೂಡಿ ಬರಲಿರುವ ಕಾರ್ಯಕ್ರಮ ಕಲಾಭಾರತಿ.

ಕೇಳುಗ್ರೆ, ನಾವು ಹೇಳಿದ್ವಿ ಈ ಹಾಡಿನ ಮೂಲಕ ಇಂದಿನ ಕಲಾಭಾರತೀಯ ಆ ವಿಶೇಷ ಪ್ರತಿಭೆ ಕನ್ನಡ ಹಾಗೂ ಭಾರತೀಯ ಚಿತ್ರರಂಗದ ಅನನ್ಯ ಹಾಸ್ಯ ಚಕ್ರವರ್ತಿ ಯಾರು ಅಂತ ಊಹೆ ಮಾಡಿ ಅಂತ ಹೇಳಿ. ಬಹಳಷ್ಟು ಜನ ಸರಿಯಾದ ಊಹೆಯನ್ನು ಮಾಡಿದ್ದೀರಾ. ಹೌದು, ಇಂದು ಶ್ರೀಯುತ ತಿಪಟೂರು ರಾಮರಾಜು ನರಸಿಂಹರಾಜು ಅವರ ಸ್ಮರಣೆಯ ದಿನ, ಹಾಗಾಗಿ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕನ್ನಡದ ಚಾರ್ಲಿ ಚಾಪ್ಲಿನ್, ಹಾಸ್ಯ ಚಕ್ರವರ್ತಿ, ಪ್ರಖ್ಯಾತ ಹಾಸ್ಯ ಕಲಾವಿದ ಶ್ರೀಕೃಷ್ಣ ದೇವರಾಯ ಚಿತ್ರದ ವಿಕಟ ಕವಿ ತೆನಾಲಿರಾಮ, ಎಲ್ಲರೂ ಆಗಿರುವಂತಹ ನರಸಿಂಹರಾಜು ಅವರ ಕುರಿತಾದ ಕಲಾಭಾರತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನರಸಿಂಹರಾಜು ಅವರು ಜನಿಸಿದ್ದು ಜುಲೈ ತಿಂಗಳ 24ನೇ ತಾರೀಕು 1923 ಇಸ್ವಿ. ಆನಂತರ ಅವರು 4 ವರ್ಷದವರಿದ್ದಾಗ ನಾಟಕ ರಂಗವನ್ನು ಪ್ರವೇಶ ಮಾಡ್ತಾರೆ. ಬಾಲನಟರಾಗಿ ಅವರ ಚಿಕ್ಕಪ್ಪನ ಜೊತೆ ನಾಟಕ ರಂಗವನ್ನು ಪ್ರವೇಶ ಮಾಡ್ತಾರೆ. ಅವರ ಹೆಸರು ಲಕ್ಷ್ಮೀಪತಿ ರಾಜು, ಅವರ ಚಿಕ್ಕಪ್ಪನ ಹೆಸರು. ಪ್ರಹ್ಲಾದ, ಲೋಹಿತಾಶ್ವ, ಕೃಷ್ಣನ ಪಾತ್ರಗಳನ್ನು ಮಾಡ್ತಾ ಬೆಳೆದಂಥ ಇವರು ಆನಂತರ ಹಿರಣ್ಣಯ್ಯ ಮಿತ್ರ ಮಂಡಳಿ ಹಾಗೂ ಗುಬ್ಬಿ ಕಂಪನಿ ಹೀಗೆಲ್ಲ ನಾಟಕ ಕಂಪನಿಗಳನ್ನ ಸೇರ್ತಾ ಹೋಗ್ತಾರೆ. ಕೇಳುಗರು ನಮ್ಮೊಂದಿಗಿದ್ದೀರಾ. ಹೌದು, ಗುಬ್ಬಿ ವೀರಣ್ಣ ಅವರ ಕಂಪನಿ ಅಂದ್ರೆ ಬಹಳ ಹೆಸರುವಾಸಿಯಾದದ್ದು. ಕನ್ನಡ ಚಿತ್ರರಂಗಕ್ಕೆ ಬಂದಂತಹ ಬಹಳಷ್ಟು ಕಲಾವಿದರು ಆ ಕಂಪನಿಯಿಂದ ಬಂದ್ರು. ಹಾಗಿದ್ರೆ ಗುಬ್ಬಿ ಕಂಪನಿಯ ಅಧಿಕೃತ ಹೆಸರೇನಿರಬಹುದು? ಊಹೆ ಮಾಡ್ತಾ ಇರಿ, ಕೇಳ್ತಾ ಇರಿ ಈ ಹಾಡು. ನಾವು ಹೇಳಿದ್ವಿ ನರಸಿಂಹರಾಜು ಅವರು ಗುಬ್ಬಿ ಕಂಪನಿಯ ನಂತರ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಒಡಗೂಡಿ 1954 ಬೇಡರ ಕಣ್ಣಪ್ಪ ಚಿತ್ರದೊಂದಿಗೆ ಅವರ ಚಿತ್ರರಂಗ ಪ್ರವೇಶ ಆಗುತ್ತೆ. ಶಾಸ್ತ್ರಿ ಕಾಶಿನಾಥ ಶಾಸ್ತ್ರಿ ಪಾತ್ರದಲ್ಲಿ.

ನರಸಿಂಹರಾಜು ಅವರ ಚಿತ್ರ ಪಯಣ ಹೇಗೆ ಆರಂಭ ಆಯಿತು? ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. 1954 1967 ನಡುವೆ 100 ಚಿತ್ರಗಳನ್ನು ಪೂರೈಸುವಂತಹ ಹೆಗ್ಗಳಿಕೆ ಇವರದು. 1954 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರರಂಗ ಹಾಗೂ ನಾಟಕರಂಗ ಎರಡೂ ಕಡೆ ಬಹು ಬೇಡಿಕೆಯ ನಟರಾಗಿ ಸಾಗಿ ಬಂದ ಹಾಸ್ಯ ಕಲಾವಿದ ನವರಸ ನಟ ನರಸಿಂಹರಾಜು ಅವರು.

瑞妈妈。

0: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಸ್ನೇಹಿತರೆ, ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ಇವರು ನಾಟಕ ರಂಗ ವನ್ನ ಪ್ರವೇಶಿಸಿ ಆ ನಂತರ ಚಿತ್ರರಂಗವನ್ನು ಪ್ರವೇಶಿಸಿದ್ರು, ಗುಬ್ಬಿ ಕಂಪನಿಯ ಮೂಲಕ ಬಂದರು ಅಂತ. ಗುಬ್ಬಿ ಕಂಪನಿಯ ಅಧಿಕೃತ ಹೆಸರೇನು ಅಂತ ಕೇಳಿದ್ವಿ, ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಚನ್ನಬಸವೇಶ್ವರ ನಾಟಕ ಸಂಘ ಅಥವಾ ಚನ್ನಬಸವೇಶ್ವರ ನಾಟಕ ಕಂಪನಿ ಅನ್ನೋದು ಗುಬ್ಬಿ ನಾಟಕ ಕಂಪನಿಯ ಅಧಿಕೃತ ಹೆಸರು. ನರಸಿಂಹರಾಜು ಅವರು 1954 ಚಿತ್ರರಂಗ ಪ್ರವೇಶ ಮಾಡಿದ್ದೇನೆ. ಆಗಿನ ಬಹಳಷ್ಟು ಚಿತ್ರಗಳ ನಿರ್ಮಾಣ ಅಥವಾ ಅದರದ್ದು ಯಾವುದೇ ಒಂದು ಚಿತ್ರೀಕರಣಗಳು ಚೆನ್ನೈಯಲ್ಲಿ ನಡೀತಾ ಇದ್ವು ಅಂತ ಕೇಳಿದ್ವಿ. ಹಾಗಾಗಿ ಅವರು ಚೆನ್ನೈಯಲ್ಲಿ ಮನೆ ಖರೀದಿಸಿದಂತಹ, ಸ್ವಂತ ಮನೆಯನ್ನು ಹೊಂದಿದಂತಹ ಆರಂಭಿಕರಲ್ಲಿ ಮೊದಲನೆಯವರು ಅಂತ, ಅಥವಾ ಆರಂಭಿಕ ನಟರಲ್ಲಿ ಮೊದಲನೆಯವರು ಅಂತ ಅವ್ರನ್ನ ಗುರುತಿಸ್ತಾರೆ. ಅವರು ತಮ್ಮದೇ ಆದಂತಹ ತೆರೆಯ ಮೇಲೆ ಹಾಸ್ಯ ಕಲಾವಿದರಾದರೂ ಕೂಡ ಮನೆಯಲ್ಲಿ ಮನೆಗೆ ತಕ್ಕಂತಹ ಕುಟುಂಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂತಹ ಒಬ್ಬ ತಂದೆಯಾಗಿದ್ರು ಅಂತ ಅವರ ಮಕ್ಕಳು ಗುರುತಿಸ್ತಾರೆ. ಅವರ ಆರ್ಥಿಕ ನಿರ್ವಹಣೆ ಬಹಳ ಉತ್ತಮವಾಗಿತ್ತು ಅಂತ ನೆನೀತಾರೆ. ಅವರ ವ್ಯಕ್ತಿತ್ವದಿಂದಲೂ ಕೂಡ ಅವರು ಜೀವನಕ್ಕೆ ಕೊಟ್ಟಂತಹ ಪ್ರಾಮುಖ್ಯತೆಗಳು ಹಾಗೂ ತೆರೆಯ ಮೇಲೆ ತಂದಂತಹ, ನಮಗೆ ಹೇಳ್ತಾರಲ್ಲ ನಗಬೇಕು ನಗಿಸಬೇಕು ಅದೇ ನನ್ನ ಧರ್ಮ ಅಂತ, ಆ ರೀತಿಯಾಗಿ ಎಲ್ಲವನ್ನ ಎಲ್ಲರನ್ನೂ ಕೂಡ ತುಂಬಿಸಿಕೊಂಡು ಹೋದಂತಹ, ಎಲ್ಲರನ್ನ ನಗಿಸಿಕೊಂಡು ನಮಗೆ ಇಂದಿಗೂ ಕೂಡ ನೆನಪಾಗುವಂತಹ ಅತ್ಯುತ್ತಮ ಕಲಾವಿದರಲ್ಲಿ ಒಬ್ಬರು.

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು ಯಾರು.

ಯಾರು ಯಾರು ನೀನು ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು.

0: ಯಾರು ಯಾರು ನೀ ಯಾರು,
1: ಎಲ್ಲಿಂದ ಬಂದೆ, ಯಾವೂರು?
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು,
1: ಇನ್ನಿವರು ಹೆದರಲಾರರು.

0: ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಜಾತಕ ಬಲ, ನಕರೆ ಅದೇ ಸ್ವರ್ಗ, ಈ ಒಂದು ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದಂತಹ ಅವರ ಪಾತ್ರದ ವೈಖರಿ ಹೇಗಿರ್ತಿತ್ತು ಅಂದ್ರೆ, ಬೇರೆ ಯಾವುದೇ ಚಿತ್ರದಲ್ಲಿ ಅವರನ್ನು ನೋಡಿದ್ರು ಕೂಡ ಅವರ ಪಾತ್ರವೇನಿತ್ತು, ಅವರ ನಟನೆ ಹೇಗಿತ್ತು, ಅವರ ಸಂಭಾಷಣೆಗಳೇನಿತ್ತು ಅಂತ ನೆನಪಲ್ಲಿ ಉಳಿಯೋ ರೀತಿ ಅಚ್ಚುಕಟ್ಟಾಗಿ ಆ ಪಾತ್ರವನ್ನ ತಮ್ಮ ಭಾಷೆ, ಆಂಗಿಕ ಅಭಿನಯ ಹಾಗೂ ವೈಖರಿಯಿಂದ, ತಮ್ಮ ಹೆಜ್ಜೆಗಳಿಂದಲೂ ಕೂಡ ಅದನ್ನ ಮೇಳೈಸುವಂತಹ, ಅದನ್ನ ಬಣ್ಣ ಬಣ್ಣ ತುಂಬುವಂತಹ ನವರಸ ನಟ ನರಸಿಂಹರಾಜ್ ಅವರು. ಈ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಆಗಿನ ಕಾಲದಲ್ಲಿ ಅವರು ಎಷ್ಟು ಬ್ಯುಸಿ ಆಗಿರ್ತಿದ್ರು ಅಂದ್ರೆ, ಮೊದಲು ನರಸಿಂಹರಾಜು ಅವರ ಕಾಲ್ ಶೀಟ್ ಅನ್ನ ತಗೊಂಡು ಅವರಿಂದ ಡೇಟ್ಸ್, ದಿನಾಂಕಗಳನ್ನ ಪಡೆದುಕೊಂಡು ಆ ನಂತರ ನಾಯಕ ನಟರನ್ನ ಬುಕ್ ಮಾಡಬೇಕಿತ್ತು. ಆ ರೀತಿಯಾಗಿ ಅವರು ಅಭಿನಯಿಸಿರುವಂತಹ ಚಿತ್ರಕ್ಕೆ ಅಷ್ಟೇ ಬೇಡಿಕೆ ಇರ್ತಿತ್ತು, ಜನ ಬಂದು ನೋಡ್ತಾ ಇದ್ರು. ಹಾಗೂ ಆ ಕಾಲ್ ಶೀಟ್ ನ ನಂತರ ನಾಯಕರನ್ನ ಗುರ್ತು ಮಾಡಬೇಕಿತ್ತು. ಈ ರೀತಿ ಪ್ರಸಿದ್ಧಿ ಸುಪ್ರಸಿದ್ಧಿ ಇವರದ್ದಾಗಿತ್ತು.
1: ಪದ್ಯ

ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ, ನರಸಿಂಹರಾಜು ಅವರು ಬಗ್ಗೆ ಕುರಿತಾದಂತಹ ಕಾರ್ಯಕ್ರಮ ಕೇಳ್ತಾ ಇದ್ರ. ಅವರ ವಿಷಯಗಳು, ಅಂಶಗಳು, ಅವರ ಅಭಿನಯದಲ್ಲಿ ಮೂಡಿ ಬಂದ ಚಿತ್ರಗಳು, ಚಿತ್ರಗಳಲ್ಲಿನ ಪಾತ್ರಗಳನ್ನ ಬಗ್ಗೆ ನಾವು ಹಂಚ್ಕೊತಾ ಇದ್ವಿ, ಅಂತಹ ವಿಷಯಗಳನ್ನ ಹಂಚ್ಕೊತಾ ಇದೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಅವರು ಹಾಗಿರುವಾಗ ಅವರ ಕುಟುಂಬಕ್ಕೆ ಬಂದ್ರೆ, ಅವರ ತಂದೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಇವರ ಪತ್ನಿ ಶಾರದಮ್ಮನವರು ಹಾಗೂ ಇವರ ಮಕ್ಕಳಲ್ಲಿ ಒಬ್ಬರಾದ ಸುಧಾ ನರಸಿಂಹರಾಜು ಅವರು, ಅವರನ್ನ ನಾವು ತೆರೆ ಮೇಲೆ, ಬೆಳ್ಳಿ ತೆರೆ ಮೇಲೆ ಹಾಗೂ ಕಿರುತೆರೆಯಲ್ಲಿ ಧಾರಾವಾಹಿಗಳಲ್ಲಿ ನೋಡಿದ್ದೇವೆ ಕೂಡ. ಮೊಮ್ಮಕ್ಕಳಾದ ಅವಿನಾಶ್ ನಟರಾಗಿ ಹಾಗೂ ಅರವಿಂದ್ ನಿರ್ದೇಶಕರಾಗಿ ಲಾಸ್ಟ್ ಬಸ್ ಹಾಗೂ ಜುಗಾರಿ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನರಸಿಂಹರಾಜು ಅವರು ನಟರಾಗಿದ್ರು, ಹಾಗೆ ಅವರು ನಿರ್ಮಾಣ ಕೂಡ ಮಾಡಿದ್ರು ಚಿತ್ರಗಳನ್ನ. ಅದರಲ್ಲಿ ಬಹು ಮುಖ್ಯವಾದದ್ದು ಪ್ರೊಫೆಸರ್ ಹುಚ್ಚುರಾಯ. ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ನಿರ್ಮಾಣ ಮಾಡಿ ಅವರೇ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾರೆ. ಆ ಚಿತ್ರದ ಒಂದು ಹಾಡನ್ನ ಕೇಳೋಣ. ಪಿ ಬಿ ಶ್ರೀನಿವಾಸ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸ್ನೇಹಿತರೆ, ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ರ ಇಂದು ನರಸಿಂಹರಾಜು ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಏಕೆಂದ್ರೆ ಇಂದು ಅವರ ಪುಣ್ಯ ಸ್ಮರಣೆ ಅಂತ ಹೇಳಿ ಅವರು 1979 ಜುಲೈ 11 ನಮ್ಮನ್ನ ಅಗಲಿದ್ರು ಹೃದಯಾಘಾತದಿಂದ. ಹಾಗಾಗಿ ಇದಕ್ಕೆ ಇಂದಿಗೆ ಸರಿಸುಮಾರು 46-47 ವರ್ಷಗಳು ಸಂದಿವೆ. ಹಾಗಾಗಿ ಅವರ ಸ್ಮರಣೆಯ ಸ್ಮರಣಾರ್ಥ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಅವರ ಚಿತ್ರಗಳಿಂದ ಆಯ್ದ ಗೀತೆಗಳನ್ನ ಹಾಗೂ ಅವರ ಚಿತ್ರದ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ.

ಚಿತ್ರ ಅವರ ಪಾತ್ರದಿಂದ ಹಾಗೂ ಅವರ ಹಾಸ್ಯದಿಂದ, ಹಾಸ್ಯದಲ್ಲಿ ಇರುವಂತಹ ಅವರ ಹ್ಯೂಮರ್ ಇಂದ ನಾವಿಂದಿಗೂ ಅವರನ್ನ ಕನ್ನಡದ ಚಾರ್ಲಿ ಚಾಪ್ಲಿನ್ ಹಾಸ್ಯ ಚಕ್ರವರ್ತಿ ಅಂತೆಲ್ಲ ಗುರುತಿಸ್ತೀವಿ. ಅವರ ಈ ಹಾಸ್ಯ ಚಕ್ರವರ್ತಿ ಎನ್ನುವಂತಹ ಒಂದು ಕಾರ್ಯಕ್ರಮ ಸರಣಿ ಕೂಡ ದೂರದರ್ಶನದಲ್ಲಿ ಮೂಡಿ ಬಂದಿತ್ತು. ನಮಗೆ ನರಸಿಂಹರಾಜು ಅವರ ಚಿತ್ರಗಳು ಅಂದ್ರೆ ಬಹಳ ಅಚ್ಚುಮೆಚ್ಚು ಅಂತ ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಅದರಲ್ಲಿ ಗುಳೇದ ಗುಡ್ಡದಿಂದ ವಿರೂಪಾಕ್ಷ ನರಸಿ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅರುಣಾ ಮೈತ್ರಿ ಅವರು ಹೇಳ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಅವರ ಹಾಡುಗಳು ಇಷ್ಟ ಆಗ್ತಾ ಇದೆ. ಹಾಗೆ ನಿರ್ಮಲಾ ಅವರು ಅವರ ಸಂದೇಶವನ್ನ ಕಳಿಸಿ ನರಸಿಂಹರಾಜು ಅವರ ಬಗ್ಗೆ ಕುರಿತಾದಂತಹ ಕಲಾಭಾರತಿಯನ್ನ ಮೆಚ್ಚಿದ್ದಾರೆ ಹಾಗೂ ಹಾಡುಗಳನ್ನ ಮೆಚ್ಚಿದ್ದಾರೆ. ಸುದರ್ಶನ್ ರಾಜಗೋಪಾಲ್ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಂದಿನ ನರಸಿಂಹರಾಜು ಅವರು ಅಂತಹ ಹಾಸ್ಯ ಕಲಾವಿದರು ಇನ್ನೊಬ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು. ಹಾಗೆ ಎನ್ಆರ್ಪುರದಿಂದ ಬಲರಾಮ ಶಿವಣ್ಣ ಅವರ ನರಸಿಂಹರಾಜು ಅವರನ್ನ ಅವರ ಚಿತ್ರಗಳನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೂ ಅನೇಕ ಜನರು, ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ ಹಾಗೂ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ಅವರ ನಟನೆ ಬಹಳ ವಿಶಿಷ್ಟವಾಗಿದೆ ಅಂತ ರವಿ ಟೈಲರ್ ಅವರು ಗುಳೇದಗುಡ್ಡದಿಂದ ಹೇಳ್ತಾ ಇದ್ದಾರೆ.

0: ಸ್ನೇಹಿತರೆ, ರೇಡಿಯೋ ಸಮಯ ಈ ಹೇಳ್ತಾ ಇದೆ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಗಿದೆ ಅಂತ. ಹಾಗಾಗಿ ಈವರೆಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ಚಕ್ರವರ್ತಿ, ಹಾಸ್ಯ ಕಲಾವಿದ ಎಂದು ಮರೆಯಲಾರದಂತಹ ನವರಸ ನಟ ನರಸಿಂಹರಾಜು ಅವರ ಕುರಿತಾದ ಕಾರ್ಯಕ್ರಮವನ್ನು ಅವರ ಸ್ಮರಣಾರ್ಥ ಕೇಳಿದ್ರೆ. ನಿಮ್ಮೊಂದಿಗಿದ್ದುದು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. 12 ಗಂಟೆ ಆಗ್ತಾ ಇದೆ. 12 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. 3 ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜೀ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ, ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
1: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿ

ಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೇನೆ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿಧ ವಿಧ ಸದಾ ಮುದ ವಿವಿಧ ಭಾರತೀಯ ರೇಡಿಯೋ ಸಮಯವಾಗಿದೆ. 12:25 ಈ ಹೊತ್ತಿನಲ್ಲಿ ನೀವು ಎಂದಿನಂತೆ ಈ ದಿನ ಕೂಡ ಈ ಹೊತ್ತಿನಲ್ಲಿ ಕೇಳ್ತೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಲು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802237788, 0802370788. ಹಾಗೆ ಮತ್ತೊಂದು ಸಂಖ್ಯೆ 0802237789, 0802370799. ಕೇಳ್ತಾ ಇರಿ ವಿವಿಧ ಭಾರತಿ, ಹಾಗೂ ಕರೆ ಮಾಡ್ತಾ ಇರಿ ವಿವಿಧ ಭಾರತಿಗೆ. ನಿಮ್ಮಿಷ್ಟದ ಹಾಡುಗಳನ್ನ ಕೇಳಿ.

0: ನವತಾರೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಯನ್ನು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಕೇಳಿದ್ರಿ. ಸ್ನೇಹಿತರೆ, ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಈಗಿನ ಕರೆ ಎಲ್ಲಿಂದ ಬಂದಿದೆ, ಯಾರು ಮಾಡಿದ್ದಾರೆ ಕೇಳೋಣ, ಬನ್ನಿ. ಹಲೋ, ನಮಸ್ಕಾರ, ವಿವಿಧ ಭಾರತಿ.
1: ಹಲೋ, ನನ್ನ ಹೆಸರು ಕೊಪ್ಪಳದಿಂದ ಗಂಗಾಧರ ಅಂತ.
0: ನಮಸ್ತೆ ಗಂಗಾಧರ್ ಅವರೇ.
1: ದಾರಿ ಕಾಣದಾಗಿದೆ, ಇದು ಕಾಪಾಡ್ ಶ್ರೀ ಸತ್ಯನಾರಾಯಣ ನಾಡಿ ತಕ್ಕಿದ ಮಗ ಚಿತ್ರದಿಂದ ಕಾಪಾಡ್ ಶ್ರೀ ಸತ್ಯನಾರಾಯಣ ಅಂತ ಒಂದು ಭಕ್ತಿ ಗೀತೆ ಬೇಕಾಗಿತ್ತು ಇವತ್ತು ಶನಿವಾರ, ಆದ್ದರಿಂದ ಇದು ತುಂಬಾ ಒಂದು ಭಕ್ತಿ ಪ್ರಧಾನ ಹಾಡಿದೆ, ಅದಕ್ಕೋಸ್ಕರ.
0: ದಾರಿ ತಪ್ಪಿದ ಮಗ ಚಿತ್ರದ ಹಾಡನ್ನ ಕೇಳೋಕೆ ಇಷ್ಟಪಡ್ತಾ ಇದ್ದೀರಾ, ಏನ್ ಮಾಡ್ಕೊಂಡು?
1: ಹೌದು ಮೇಡಮ್, ಇವತ್ತು ಶನಿವಾರ ಇವತ್ತು, ಅದರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ.
0: ಏನ್ ಮಾಡ್ಕೊಂಡಿದ್ದೀರಾ ನೀವು? ಹವ್ಯಾಸ?
1: ನಾನು ಇವಾಗ ನಿವೃತ್ತರಾಗಿದ್ದೆ ಮೇಡಮ್.
0: ಏನಾಗಿದ್ದೀರಾ?
1: ನಿವೃತ್ತ.
0: ನಿವೃತ್ತರಾಗಿದ್ದೀರಾ, ಓಕೆ.
1: ಹೌದು ಮೇಡಮ್.
0: ಯಾವ ವೃತ್ತಿಯನ್ನ ಮಾಡ್ತಾ ಇದ್ರಿ?
1: ಎಕ್ಸ್ಪೋರ್ಟ್ ಕಂಪನಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ನಿವೃತ್ತ ಆಗಿದ್ರೆ ರೆಡಿ ಕೇಳೋದೇ ನನ್ನ ಒಂದು ಹವ್ಯಾಸ. ಬೆಳಿಗ್ಗೆ ನಾನು ಆದಷ್ಟು ತುಂಬಾ ಒಂದು ಅರ್ಥ ಕರ್ತಾ ಅವ್ರು ತುಂಬಾ ಸಂಗತಿಗಿಂತ ಕೂಡಿ ಬರುತ್ತೆ.
0: ಸರಿ ಸರಿ,
1: ತುಂಬಾ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಅದ್ಭುತವಾಗಿರುತ್ತೆ.
0: ನಿಮಿಷದ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಎಪಿ ಕೋಮಲ ಹಾಗೂ ಮತ್ತೊಮ್ಮೆ ಕೇಳಿ, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರೊಂದಿಗೆ ಎಪಿ ಕೋಮಲ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಕೇಳ್ತೀರಾ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಚಿತ್ರ ದಾರಿ ತಪ್ಪಿದ ಮಗ.

0: ಕೆಲವರೇ ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 12 ಗಂಟೆ ಇಂದಿನ ವಿಶೇಷ 12:05 ಒಂದು ಗಂಟೆಯವರೆಗೂ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತೀರಾ. ಆನಂತರ 1:20 ನಿಮ್ಮಿಷ್ಟದ ಹಾಡುಗಳನ್ನ ಸಂದೇಶದ ಮೂಲಕ ಪ್ರಸಾರ ಮಾಡಲಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಸಂದೇಶದ ಮೂಲಕ ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತು ಕರೆಗಳಿಗೆ ಸೀಮಿತವಾಗಿದೆ, ಹಾಗಾಗಿ ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನನ್ನ ಹೆಸರು ನೆಲ ಪ್ರಸಾದ್ ಅಂತ, ಬಸವನಗುಡಿಯಿಂದ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಹೇಳಿ, ಯಾವ ಹಾಡನ್ನ ಪ್ರಸಾರ ಮಾಡೋಣ ಇವತ್ತು?
1: ನನಗೆ ಪಲ್ಲವಿ ಅನುಪಲ್ಲವಿಯಿಂದ ನಯನ ನಯನ ಮಧುರ ಮೌನ ಹಾಡಬೇಕಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಆ ಶೂಟ್ ಮಾಡಿರೋ ಜಾಗದಲ್ಲೆಲ್ಲ ನಾವು ಪ್ರಾಕ್ಟೀಸ್ ಮಾಡಿರೋ ಜಾಗ ಸ್ಟಾರ್ಟಿಂಗ್ ಇಂದನು, ಅವ್ರೆಲ್ಲಿಂದ ಒಂದ್ ಬುಷ್ ಇಂದ ಬರ್ತಾರೆ ಕಬನ್ ಪಾರ್ಕ್ ಇಂದ, ಆ ಜಾಗದಿಂದನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾನೊಂದು ರಾಜ್ಯ ಮಟ್ಟದ ಕ್ರೀಡಾಪಟು ಆಗಿದ್ದೆ. ಸೊ ಹಾಗಾಗಿ ಇದು ನಮ್ಗೆ ಒಳ್ಳೊಳ್ಳೆ ನೆನಪು. ಆ ಕ್ವೀನ್ ಸ್ಟ್ಯಾಚು ಒಳಗಡೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡಿದೀವಿ, 83-92 ತನಕ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದೀವಿ. ಆಮೇಲೆ ಈವನ್ ಅವ್ರು ಬಂದಲ್ಲಿ ಇದನ್ ತಿನ್ನೋದು, ಏನು ಸೀಬೆ ಹಣ್ಣು ತಿನ್ನೋದು, ಅವಾಗ ಒಬ್ರ ಅಲ್ಲಿ ಮಾಡ್ತಾ ಇದ್ದ ಇವಾಗ್ಲೂ ಅದೇ, ಅದು ಕಸ್ತೂರ್ಬಾರ್ ಒಳಗೆ ಆ ಕಡೆ ಎಂಡರ್ಗೆ ಕುಂಬಳೆ ಸರ್ಕಲ್ ಇಂದ ಈ ಕಡೆಗೆ ಬಂದ್ರೆ ಬೈಬಲ್ ಸೊಸೈಟಿ ಇಂದ ಮುಂದೆ ಆ ಅಪ್ಪ ಸೀಬೆ ಹಣ್ಣು ಇಟ್ಕೊಂಡಿರ್ತಿದ್ದ, ನಾವು ಎಲ್ಲ ಅಲ್ಲಿ ಸೀಬೆ ಹಣ್ಣೆಲ್ಲ ತಿಂತಾ ಇದ್ವಿ. ಸೊ ಇದು ನನ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಮೆಮೊರೀಸ್. ಅದಕ್ಕೆ

0: ಇವತ್ತು ಅದನ್ನ ಕೇಳೋಣ ಅನ್ನಿಸ್ತು. ಸುಮಾರು ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೆ, ಸಿಕ್ಕಿರ್ಲಿಲ್ಲ. ಇವತ್ತು ನನಗೆ ಸಿಕ್ಕಿದೆ ನಿಮ್ಮ ಹತ್ರ ಮಾತಾಡೋದು, ವಿವಿಧ ಭಾರತಿ ಹತ್ರ ಮಾತಾಡೋ ಒಂದು ಅವಕಾಶ.
1: ಮಹಾತ್ಮ ಗಾಂಧಿ ರಸ್ತೆಯ ಸಂಪೂರ್ಣ ಚಿತ್ರಣವನ್ನ ಕೊಡ್ತಾ ಇದ್ದೀರಾ ನಮ್ಗೆ?
0: ಖಂಡಿತ ಖಂಡಿತ, ಯಾಕಂದ್ರೆ ಇವತ್ತಿನ ಜನ ನೋಡಿರೋದು ಇದು MG ರಸ್ತೆ ಬೇರೆ, ಮಹಾತ್ಮ ಗಾಂಧಿ ರಸ್ತೆ. ನಾವು ನೋಡಿರೋದು ಮಹಾತ್ಮ ಗಾಂಧಿ ರಸ್ತೆನೇ ಬೇರೆ. ನಾವು 72ರಿಂದ ಬೆಂಗಳೂರಲ್ಲೇ ಇರೋದು. ಸೊ ಹಾಗಾಗಿ
1: ಕ್ರೀಡಾಪಟು ಆಗಿದ್ರಿ ಅಂತ ಹೇಳಿದ್ರೆ ಏನ್ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರಿ?
0: ನಾನು ಅಥ್ಲೀಟ್ ಆಗಿದ್ದೆ.
1: ಅಥ್ಲೀಟ್ ಆಗಿದ್ರಿ?
0: ಅಥ್ಲೀಟ್.
1: ಅಥ್ಲೀಟ್ ಅಂತಂದ್ರೆ ಅಂದ್ರೆ ಓಟ ಅಂತ ಹೇಳ್ತಾರಲ್ಲ.
0: ಹೌದು, ಓಟ. ಮಧ್ಯಮ ದೂರದ ಓಟಗಾರ ಮತ್ತೆ ದೂರದ ಓಟಗಾರ ಆಗಿದ್ದೆ.
1: ಅದು ನಿಮ್ಗೆ ಇವತ್ತಿನ ಪ್ರಕಾರ ನೀವು ಅಥ್ಲೀಟ್ ಆಗಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಅದು ಬಹಳ ಸಹ, ಅಂದ್ರೆ ಇವತ್ತಿಗೂ ಕೂಡ ನಿಮ್ಮ ಆರೋಗ್ಯವನ್ನ ಕಾಯ್ದಿಟ್ಕೊಳ್ಳಲಿ ಕ್ರೀಡೆ ಅನ್ನೋದು ಮಹತ್ವದ ಪಾತ್ರ ಅಲ್ಲ?
0: ಖಂಡಿತ. ನಾನು ಇವತ್ತು ಕೂಡ ತುಂಬಾ ಜನ ಕಥೆ ಹೇಳ್ತೀನಿ. ನಾನು ಇವಾಗ ಇನ್ನೇನು ರೀಚ್ ಆಗ್ತಾ ಇದ್ದೀನಿ 60ಗೆ. ಇವತ್ತು ಕೂಡ ಟಿಲ್ ಟುಡೇ ನಾನು ರಕ್ತದೊತ್ತಡ ಆಗ್ಲಿ ಅಥವಾ ಸಕ್ಕರೆ ಕಾಯಿಲೆಗೆ ಅದು ಯಾವ್ದು ಇಲ್ಲ ನನ್ನ ದೇಹದಲ್ಲಿ, ಬೈ ದ ಬ್ಲೆಸ್ಸಿಂಗ್ಸ್ ಆಫ್ ಮೈ ಮದರ್, ಅದು ಯಾವ್ದು ಇಲ್ಲ. ಸೊ ಜನ ಅದನ್ನೇ ಇವತ್ತಿನ ಯೂತ್ ಜನರೇಷನ್ ಅದನ್ನ ಅಡವಳಿಸ್ಕೊಂಡ್ರೆ ತುಂಬಾ ಅವರು ಕೂಡ ಜೀವನನ ನೆಮ್ಮದಿಯಾಗಿ ಮತ್ತೆ ಈ ನಾನೇನ್ ಅವ್ರಿಗೆ ಒಂದೇ ಒಂದು ಇದನ್ ಮಾಡಕ್ಕೆ ಅಡ್ವೈಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಬೇರೆ ಇದು ಏನು ಹ್ಯಾಂಡ್ ಶರ್ಟ್ ಗ್ರೀನ್ ಶರ್ಟ್ ಮೊಬೈಲ್ ಎಲ್ಲ ನೋಡೋ ಬದಲು ಈ ರೇಡಿಯೋ ಹಾಕಿಸ್ಕೊಂಡ್ಬಿಟ್ರೆ ರೇಡಿಯೋನಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಪ್ರೋಗ್ರಾಮ್ಗಳು ಎಲ್ಲ ಬರೋದ್ರಿಂದ ಮನಸ್ಸಿಗೆ ಆಹ್ಲಾದಕರ ಕೊಡುತ್ತೆ, ಉತ್ಸಾಹ ಕೊಡುತ್ತೆ, ತುಂಬುತ್ತೆ. ತುಂಬೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮನಸ್ಸಲ್ಲೇ ಒಂದು ರೀಜನರೇಟ್ ಆಗುತ್ತೆ ಏನೋ ಶಕ್ತಿ ಅನ್ನೋದು. ಸೊ ಆಹ್ಲಾದವಾಗಿ ಬಯಸಿದ್ರೆ ಹೃದಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು, ನೀ ಅಂದ್ರೆ ಕ್ರೀಡೆ ಅಥವಾ ನೀವು ಆಟೋಟಗಳಲ್ಲಿ ನಿಮ್ನ ತೊಡಗಿಸ್ಕೊಂಡ್ರಿಂದ ಬಹಳಷ್ಟು ಜನ ಅದನ್ನ ವೃತ್ತಿಯಾಗಿ ತಗೊಳ್ಳಲ್ಲ, ಆದ್ರೂ ಕೂಡ ಈಗ ನಮ್ಮದೇ ಆದಂತಹ ಒಂದು ಉತ್ತಮ ಅಭ್ಯಾಸಗಳಲ್ಲಿ ಒಂದು ಕ್ರೀಡೆ ಅಥವಾ ಒಂದು ಆಟ ಇದ್ರೆ ಆದಷ್ಟು, ಪ್ರತಿದಿನ ಆಗ್ಲಿಲ್ಲ ಅಂದ್ರು ಕೂಡ ವಾರಕ್ಕೊಮ್ಮೆ ಆದ್ರೂ ಅದ್ರಲ್ಲಿ ತೊಡಗಿಸ್ಕೊಳ್ಳೋದು ಮನಸ್ಸು ಹಾಗೂ ದೇಹದ ದೃಷ್ಟಿಯಿಂದ ಒಳ್ಳೇದು. ಅದು ಅದ್ರ ಜೊತೆಗೆ ಒಂದು ರೇಡಿಯೋ.
0: ಹೌದು ಖಂಡಿತ. ನಾನು ಎಷ್ಟೋ ಜನಕ್ಕೆ TV ಹಾಕೊಂಡಿದ್ದವ್ರು ಅವ್ರ ಮನೆಗೆ ಎಲ್ಲಾರ್ಗು ಹೇಳಿ TV ಇವಾಗ ಅವ್ರು ನೋಡಕ್ ಬಿಟ್ಟಿದ್ದಾರೆ, ವಿವಿಧ ಭಾರತಿ ಮತ್ತೆ FM ರೇನ್ಬೋ ಅದನ್ನ ಕೇಳೋ ಹಾಗೆ ಮಾಡಿಸ್ಬಿಟ್ಟಿದ್ದೀನಿ. ನಾನು 1970 ರೇಡಿಯೋಸ್ ಕೇಳ್ತಾ ಇರೋದು, ನಾನು ಚಿಕ್ಕ ಮಗು ಇದ್ದಾಗಿದ್ದನು. ಅವಾಗ ಮರ್ಫಿ ರೇಡಿಯೋ ಅಂತ ಬರ್ತಾ ಇತ್ತು, ಆಮೇಲೆ ಸೌಂಡ್ ಟ್ರ್ಯಾಕ್ ಬರೋದು ಮಧ್ಯಾಹ್ನ ಹೊತ್ತು. ನಾವೆಲ್ಲ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ ಕತೆ ಬರೋದಿಕ್ಕೆ ಚಲನಚಿತ್ರದ್ದು ಒಂದು 1 hour ಹಾಕೋರು. ನಾವ್ ಅದನ್ನ ಕಾಯ್ಕೊಂಡು ಮಧ್ಯಾಹ್ನ ಹೊತ್ತು, ಅವತ್ತಿನ ದಿವಸದ ಬೆಂಗಳೂರು ಬೇರೆ, ಇವತ್ತಿನ ದಿವಸದ ಬೆಂಗಳೂರೇ ಬೇರೆ. ಅವತ್ತೆಲ್ಲ ವಟಾರಗಳು ಇದ್ದಿದ್ದು, ಆ ವಟಾರದವ್ರು ಎಲ್ಲಾರು ಅವತ್ ಏನ್ ಮಾಡಿದ್ದಾರೆ ಆ ಸ್ಪೆಷಲ್ ನ ಎಲ್ಲರೂ ಕೂತ್ಕೊಂಡು ವಟಾರದಲ್ಲಿ ತಿನ್ಕೊಂಡು ಈ ಸೌಂಡ್ ಟ್ರ್ಯಾಕ್ ಕೇಳ್ತಾ ಇದ್ವಿ ನಾವು. ಅನುಭವನೇ ಬೇರೆ, ಇವತ್ತಿನ ಅನುಭವನೇ ಬೇರೆ.
1: ಉತ್ತಮವಾದ ಹಳೆಯ ನೆನಪುಗಳನ್ನ ನಮ್ಗೆ ತಂದು ಕೊಟ್ರಿ, ಮಾಡಿಕೊಟ್ರಿ, ಮಹಾತ್ಮ ಗಾಂಧಿ ರಸ್ತೆಯ ಚಿತ್ರಣವನ್ನ ಕೊಟ್ರಿ. ಹಾಗಾಗಿ ನಿಮ್ಮಿಷ್ಟದ ಹಾಡು ಇದೀಗ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನನ್ನ ಒಂದು ಎರಡು ಮಾತನ್ನ ಆಡೋದಕ್ಕೆ ನೀವು ನಂಗೆ ಕೊಟ್ಟಿದ್ರಿ ವಿವಿಧ ಭಾರತಿನಲ್ಲಿ. ಸೊ ಎಲ್ಲರೂ ನಾನು ಹೇಳದಂಗೆನೆ 5:55 ವಿವಿಧ ಭಾರತಿ ಆನ್ ಮಾಡಿ ರಾತ್ರಿ 11 ಆಫ್ ಮಾಡಿ ಅಂತ.
1: ಧನ್ಯವಾದಗಳು ಪ್ರಸಾದ್ ಅವರೇ.
0: ಧನ್ಯವಾದಗಳು.
1: ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರು. RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿದೆ.

ಸ್ನೇಹಿತರೆ, ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. 0802-370-7788, 0802-370-7888 ಹಾಗೂ ಮತ್ತೊಂದು ಸಂಖ್ಯೆ 0802-370-7999, 0802-370-7999.

0: ಸ್ನೇಹಿತರೆ, ನಿಮ್ಮ ಅಂಗೈಯಂಚಿನ ಅಂತರ್ಜಾಲದ ಅರಮನೆ ಮೊಬೈಲ್ನ ಮೂಲಕ ನಮ್ಮನ್ನ ನೀವು ಸಂಪರ್ಕ ಮಾಡಬಹುದು. ದೂರವಾಣಿ ಕರೆಯ ಮೂಲಕ ನಮ್ಮ ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 0802237078. ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗಾಗಿ ದೂರವಾಣಿ ಕರೆ ಮಾಡಬೇಕಾದಂತಹ ಸಂಖ್ಯೆಗಳನ್ನ ನಾವೀಗ ಹೇಳಿದ್ವಿ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ. ಹಲೋ ವಿವಿಧ ಭಾರತಿ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಿಮ್ ಹೆಸರು?
1: ನನ್ನ ಹೆಸರು ಪ್ರಮೀಳಾ ಬಾಯಿ ಅಂತ ಮೇಡಮ್.
0: ಹೇಳಿ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಇದು ಬಾನಲ್ಲೇ ಮಧುಚಂದ್ರಕ್ಕೆ ಮೇಡಮ್.
0: ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಯಾವ ಹಾಡು?
1: ಅದೇ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಇಷ್ಟ ಅದಕ್ಕೆ.
0: ಓಕೆ ಪ್ರಮೀಳಾ ಬಾಯಿ ಅವರೇ, ಮನೆಯಲ್ಲಿ ಯಾರ್ಯಾರಿದ್ದೀರಾ?
1: ನಾನು ಇಬ್ರು ಮಕ್ಕಳು ಯಜಮಾನರು ಇದ್ದಾರೆ ಮೇಡಮ್.
0: ರೇಡಿಯೋ, ನೀವು ಹೆಚ್ಚಾಗಿ ರೇಡಿಯೋ ಕೇಳುವಂತಹ ಸಮಯ ಯಾವುದು? ಪ್ರತಿದಿನ
1: ಬೆಳಿಗ್ಗೆ ಒಂದು 7 ಗಂಟೆಗೆ ಹಾಕಿದ್ರೆ ಭಕ್ತಿ ಗೀತೆ, ಓಲ್ಡ್ ಇಸ್ ಗೋಲ್ಡ್, ಕರೆಗೊಂದು ಹಾಡು, ಎಲ್ಲ ಹಿಂದಿ ಹಾಡು ಬರುತ್ತೆ, ಅದೆಲ್ಲ ಕೇಳ್ತೀವಿ ಮೇಡಮ್. ನಮ್ಗೆ ಅದೇ ಒಂದು ಇದು.
0: ನೀವು ಕೇಳ್ತೀರಾ? ಹೌದು, ಈಗಿನ ಹೌದು, ಈಗಿನ ನಿಮ್ಮ ಮಕ್ಕಳಿದಾರಲ್ಲ, ನಿಮ್ಮ ಮಕ್ಕಳು ಕೂಡ ಖುಷಿಯಾಗಿ ಕೇಳ್ತಾರ ರೇಡಿಯೋನ?
1: ಒಂದ್ ಸ್ವಲ್ಪ ಕೇಳ್ತಾರೆ, ಸ್ವಲ್ಪ ಅವರು ಇರ್ತಾರೆ, ಅವ್ರ ಪಾಡಗ್ ಅವ್ರು ಇರ್ಲಿ, ನಮ್ ಪಾಡಗ್ ನಾವ್ ಹಾಕೊಂತೀವಿ. ನಮ್ ಯಜಮಾನ್ರು ಕೇಳ್ತಾರೆ ಹಳೆ ಹಾಡು ಎಲ್ಲ, ತುಂಬಾ ಇಷ್ಟ.
0: ಓಕೆ ಓಕೆ ಮ್ಯಾಮ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ ಇಷ್ಟದ ಹಾಡು ಇದೀಗ ಪ್ರಸಾರ ಆಗುತ್ತೆ.
1: ಥ್ಯಾಂಕ್ ಯು ಮೇಡಮ್,
0: ಧನ್ಯವಾದ. ಬಾನಲೆ ಮಧುಚಂದ್ರಕ್ಕೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ. ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ? ನಮಸ್ತೆ, ನಿಮ್ಮ ಹೆಸರು ಹೇಳಿ ಹಾಗೂ ಎಲ್ಲಿಂದ? ನಿಮ್ಮ ಹೆಸರನ್ನ ತಿಳಿಸಿ ಹಾಗೂ ಎಲ್ಲಿಂದ ಕರೆ?
1: ಲಕ್ಷ್ಮಿ, ಬೆಂಗಳೂರು.
0: ಲಕ್ಷ್ಮಿ, ಬೆಂಗಳೂರಿನಿಂದ ನಿಮ್ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಮಗೆ ಅನುಗ್ರಹ ಫಿಲಂ ಇಂದ.
0: ಅನುಗ್ರಹ ಚಿತ್ರದ ಹಾಡು?
1: ಶಿವನ ಭಕ್ತ ಶಿವಭಕ್ತ ನಂದೀಶ ಹಾಡು.
0: ಶಿವನ ಹೊತ್ತ ಶಿವಭಕ್ತ ನಂದೀಶ, ಖಂಡಿತ ಪ್ರಸಾರ ಮಾಡೋಣ. ಈ ಹಾಡಿನ ವಿಶೇಷತೆ ಏನಾದರೂ ಹೇಳ್ತೀರಾ?
1: ಏನು ಗೊತ್ತಿಲ್ಲ, ಎತ್ತಿಗೆಲ್ಲ ಪೂಜೆ ಮಾಡ್ತಾರಲ್ವಾ ಹಳ್ಳಿ ಕಡೆ, ಭೂಮಿ ಎಲ್ಲ ಉಳಿಯುತ್ತೆ ಅದಕ್ಕೆ ಪೂಜೆ ಮಾಡ್ತಾರೆ. ಆಗ ಹೇಳುವ ಹಾಡು, ಹೌದು, ನಮ್ಮ ದೇವ್ರ ತರ ಅಲ್ವಾ.

ಸಂತೋಷ ಕರೆ ಮಾಡಿದ್ದಕ್ಕೆ. ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ. ನಮಸ್ತೆ. ಅನುಗ್ರಹ ಚಿತ್ರದ ಹಾಡನ್ನು ಹಾಡಿದ್ದಾರೆ ಪಿ ಸುಶೀಲಾ ಅವರು. ಸೊರಟ್ ಅಶ್ವಥ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತವಿದೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ, ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನಾವು ಶಾಂತಾಚಾರ್ ಬಡಿಗೇರ್ ಅಂತ, ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ.
0: ಓಕೆ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಾವು ಸಿಪಾಯಿ ರಾಮು ಚಿತ್ರದಲ್ಲಿ ಎಲ್ಲಿದೆ ಪಯಣ ಯಾವುದೋ ದಾರಿ.
0: ಎಲ್ಲಿಗೆ ಪಯಣ ಯಾವುದೋ ದಾರಿ.
1: ದಾರಿ, ಜೀವನದ ಒಂದು ಮನುಷ್ಯನ ಜೀವನದ ಬಗ್ಗೆ ಬಹಳ ಜಿಗುಪ್ಸಾ ಆದ ಒಂದು ಕಥೆ ಐತಿರ.
0: ಏನ್ ಮಾಡ್ಕೊಂಡಿದ್ದೀರಾ ಇವ್ರೆ?
1: ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾವ್ರಿ ಮೇಡಮ್. ವರ್ಕ್ಶಾಪ್ ಇದೆ ನಮ್ಮ ಬಾಳ ಸಂಗಾತಿ ವಿವಿಧ ಭಾರತಿ. ಸಂದೇಶ ಕಳಿಸ್ತಾ ಇರ್ತಾವ್ರಿ ಮೇಡಮ್, ಬಹಳ ಕಳಿಸ್ ಸಂದೇಶ. ಕಾರ್ಯಕ್ರಮ ಕೇಳ್ತಾ ಇರ್ತಾವೆ, ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತಾವ್ರಿ. ವರ್ಕ್ಶಾಪ್ ಇದೆಯಲ್ಲ ಮೇಡಮ್, ಕೆಲಸ ಮಾಡ್ಕೊಂತಾನೆ ಹಾಡ್ ಕೇಳ್ತಾ ಇರ್ತಾವೆ. ಕೆಲಸ ಮಾಡಿದ್ದೆ ನಮ್ಗೆ ಏನೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಮನೋರಂಜಿಸ್ತದ ಕಾರ್ಯಕ್ರಮ.
0: ಎಲ್ಲಿಗೆ ಪಯಣ ಈ ಹಾಡಿನ ಹೊರತಾಗಿ ಬೇರೆ ಯಾವ್ದಾದ್ರು ಕೇಳಬಹುದಾ ಈ ಹೊತ್ತಿನಲ್ಲಿ? ನಿಮ್ ಇಷ್ಟದ ಹಾಡು
1: ಅದರಲ್ಲೇ ಮತ್ತೊಂದು ಯಾವ್ದಾದ್ರು ಬೇರೆ
0: ಸಿಪಾಯಿ ರಾಮು ಚಿತ್ರದ ಯಾವ ಹಾಡಾದ್ರೂ ಪರವಾಗಿಲ್ವಾ?
1: ಯಾವ್ದಾದ್ರು ಪರವಾಗಿಲ್ಲ.
0: ಓಕೆ, ಯಾರ್ಯಾರಿದ್ದೀರಾ ಮನೆಯಲ್ಲಿ?
1: ನಮ್ಮಲ್ಲಿ ನಾವು ನಮ್ಮ ಮನೆಯವರು, ನಾವು ಎರಡು ಹೆಣ್ಮಕ್ಳು ಅದಾರ್ರಿ. ಮಗಳದು ಡಿಗ್ರಿ ಮುಗಿತರಿ ಫೈನ್ ಆರ್ಟ್ ಚಿತ್ರಕಲೆ ಕೋರ್ಸ್. ಇದೊಂದು ವರ್ಷ ಮಾಡಿ

0: ಮುಗಿತು, ಮಾಸ್ಟರ್ ಡಿಗ್ರಿ ಮಾಡ್ತಾರ್ರಿ. ಇನ್ನ ಎರಡೇ ಮಗಳ ಎಸ್ ಎಲ್ ಸಿ ಈ ಸರಿ. ನಾವು ಚಿಕ್ಕ ಕುಟುಂಬ ಅಂದ್ರೆ ನಮ್ದು ಕೂಡಿ ಕುಟುಂಬ ರೀ. ಈಗ ನಾವು ನಮ್ಮ ಫ್ಯಾಮಿಲಿ ಬೇರೆ ಇದಾಗ್ಬಿಟ್ಟವಲ್ಲ, ನಮ್ ಚಿಕ್ಕ ಕುಟುಂಬ ಇದೆ.
1: ಕಣ್ಣ ನೋಟದಲ್ಲಿ ಹಾಡಿದೆ, ಕತೆ ಮುಗಿಯುತ್ತೆ ಅಂತ ಒಂದು ಹಾಡಿದೆ.
0: ಕತೆ ಮುಗಿಯಿತು,
1: ಕತೆ ಮುಗಿಯುತ್ತೆ ಪ್ರಸಾರ ಮಾಡೋಣ. ಖಂಡಿತ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಬಡಗಿರವರೆ.
0: ಧನ್ಯವಾದಗಳು,
1: ನಮಗೂ ಸಂತೋಷ ಆಯ್ತು. ಶುಭ ದಿನ ನಿಮ್ಮದಾಗ್ಲಿ.
0: ಓಕೆ ಮೇಡಮ್.

0: ಹಲೋ ವಿವಿಧ ಭಾರತಿ, ಹಲೋ ವಿವಿಧ ಭಾರತಿ, ಹಲೋ.
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ಟರ್ ಮೇಡಮ್ ಮಾತಾಡೋದು.
0: ಮಲ್ಲಪ್ಪ ಶೆಟ್ಟರ್, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಮ್ಗೆ ಇವತ್ತು ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದಿಂದ ರೀ ಮೇಡಮ್. ಗಂಡನ ಹೆಸರನ್ನು ಗೊತ್ತಾಗಿ ಹೇಳಿ ಅಂತ ಹಾಡಿದ್ ನೋಡ್ರಿ ಮೇಡಮ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಇವರು ಹಾಡಿದ್ರಿ.
0: ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.

0: ಸ್ನೇಹಿತರೆ, ಕರೆಗೊಂದು ಹಾಡು ಕೇಳ್ತಾ ಇದ್ದೀರಾ, ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್, ನಾವು ಆರ್ ಟಿ ನಗರದಿಂದ, ಬೆಂಗಳೂರು ಆರ್ ಟಿ ನಗರ, ಮಂಜಣ್ಣ ಆಟೋ ಚಾಲಕರ ಮೇಡಮ್.
0: ಆಟೋ ಚಾಲಕರಾದ ಮಂಜಣ್ಣ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಹೌದಾ?
1: ಹೌದು ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಅದೇ ಜೈಲರ್ ಜಗನ್ನಾಥ್ ಅನ್ನೋ ಮೂವಿ ಪ್ರಭಾಕರ್ ಮತ್ತು ದೇವರಾಜ್ ಮಾಡಿದ್ದಾರೆ, ಅದನ್ನ ಸ್ವತಂತ್ರ ಬಂತು ನೋಡು ಅನ್ನೋ ಒಂದು ಸಾಂಗ್ ಇದೆ ಮೇಡಮ್. ಅದು ತುಂಬಾ ವರ್ಷಗಳಿಂದ ನಾ ಕೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ, ಬಟ್ ಕೇಳಿರ್ಲಿಲ್ಲ.
0: ಸ್ವತಂತ್ರ ಬಂತು ನೋಡು ಅಂತನ?
1: ಹೌದು,
0: ಹಾಡು ಸದ್ಯಕ್ಕೆ ನನಗೆ ಲಭ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಬೇರೆ ಯಾವ್ದಾದ್ರು ಹಾಡು ಕೇಳ್ಬೋದಾ?
1: ದೊರೆ ಪಿಕ್ಚರ್, ಶಿವರಾಜ್ ಕುಮಾರ್ ಮಾಡಿರೋ ದೊರೆ ಪಿಕ್ಚರ್ ಅಲ್ಲಿ ಹಾಗೂ ಬಂದಳು ನೆನಪಿಗೆ ಈ ಸಾಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀನಿ. ನಿಮ್ ಕೆಲಸ ಹೇಗ್ ನಡೀತಾ ಇದೆ
1: ಮೇಡಮ್? ಚೆನ್ನಾಗಿ ನಡೀತಾ ಇದೆ. ಇವತ್ತು ಶನಿವಾರ, ನಮ್ಗೆ ಬೆಳಗ್ಗೆ ಟೈಮ್ ಸ್ವಲ್ಪ ಫ್ರೀ ಇರ್ತೀವಿ, ಇನ್ನು ಸಂಜೆಯಿಂದ ಸ್ವಲ್ಪ ಬಿಜಿ ಆಗ್ತೀವಿ.
0: ಓ ಹಾಗ, ಶನಿವಾರ ವೀಕೆಂಡ್ ಅಲ್ಲದೆ ವೀಕ್ ಡೇಸ್ ಆದ್ರೆ ಬೆಳಿಗ್ಗೆ ಹೊತ್ತು ಬಿಸಿ ಇರ್ತೀವಿ.
1: ಬೆಳಿಗ್ಗೆ ಮತ್ತೆ ಸಂಜೆ ಎರಡ್ ಟೈಮ್ ಇರುತ್ತೆ, ಮಧ್ಯಾಹ್ನ ಸ್ವಲ್ಪ ಫ್ರೀ ಇರ್ತೀವಿ. ಇವತ್ತು ಸಂಜೆ ಒಂದ್ ಮೂರ್ ನಾಲ್ಕು ಗಂಟೆವರೆಗೂ ಸ್ವಲ್ಪ ಫ್ರೀ, ಆಮೇಲೆ ಬಿಸಿ ಆಗ್ತೀವಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಮೇಡಮ್. ಇದು ಬೈಕ್ ಟ್ಯಾಕ್ಸಿ, ರಾಪಿಡೋ ಬೈಕ್ ಟ್ಯಾಕ್ಸಿ ಬಂದು ನಮ್ಗೆಲ್ಲ ತುಂಬಾ ಕಷ್ಟ ಆಗಿದೆ.
0: ಅಂದ್ರೆ ವಿಭಿನ್ನ ಬಗೆಗಳ ಸಾರಿಗೆ ವ್ಯವಸ್ಥೆಗಳು ಬರ್ತಾ ಹೋಗ್ತವೆ.
1: ಹೌದು ಹೌದು,
0: ನಾವು ಹೊಂದ್ಕೊಂತಾ ಹೋಗ್ಬೇಕಾಗತ್ತೆ.
1: ಹೌದೌದೌದು.
0: ಹೇಗಿದೆ ಬೆಂಗಳೂರಿನ ಟ್ರಾಫಿಕ್ ಅಂದಿಗೂ ಇಂದಿಗೂ?
1: ಅಯ್ಯೋ, ತುಂಬಾ ಜೋರೇ ಆಗ್ತಾ ಇದೆ, ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಓ, 10 ಕಿಲೋಮೀಟರ್ ಹೋಗ್ಲಿಕ್ಕೆ 1 ಅವರ್, 1 ಕಾಲ್ ಅವರ್, 1.5 ಅವರ್ ತಗೊಳುತ್ತೆ ಮೇಡಮ್ ಪೀಕ್ ಅವರ್ ಅಲ್ಲಿ. ಒಟ್ಟು ದಿನ ದಿನ ಜಾಸ್ತಿನೇ ಆಗ್ತದೆ, ಕಮ್ಮಿ ಅಂತೂ ಆಗ್ತಾ ಇಲ್ಲ. ನೋಡೋಣ, ಕಾಯ್ದು ನೋಡೋಣ.
0: ಬಟ್ ಕೆಲವೊಂದ್ಸಲ ಈಗಿನ ಮೆಟ್ರೋ ವ್ಯವಸ್ಥೆ ಒಂದೊಂದು ರೋಡ್ಗಳಲ್ಲಿ ಸ್ವಲ್ಪ ದಟ್ಟಣೆಯನ್ನ ಕಮ್ಮಿ ಮಾಡಿದೆ ಅಂತಾನು ಅನ್ಸುತ್ತೆ, ಕೆಲವೊಂದು ರಸ್ತೆಗಳನ್ನ ನೋಡಿದಾಗ.
1: ಅದೇ ಒಂದು 10% ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ಅಷ್ಟೇ, ಇನ್ನು ಅದಕ್ಕಿಂತ ಏನ್ ಜಾಸ್ತಿ ಆಗಿಲ್ಲ. ಇವ್ರ ಮೆಟ್ರೋ ಕೆಲಸ ಮುಗಿಯೋರೊಳಗಡೆ ಟ್ರಾಫಿಕ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ ಮೇಡಮ್. ಅಷ್ಟು ಲಾಂಗ್ ಟೈಮ್ ತಗೋತಾರೆ, ಅಷ್ಟೊತ್ತಿಗೆ ಅಷ್ಟೇ ಟ್ರಾಫಿಕ್ ಇನ್ಕ್ರೀಸ್ ಆಗಿರುತ್ತೆ.
0: ಅದು ಒಂದು ಪ್ರೊಸೆಸ್ ಆಗಿರುತ್ತೆ. ಹಾಗಾಗಿ
1: ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ನಲ್ಲಿ ಫೇರ್ಗಳು ಕಮ್ಮಿ ಇದ್ರೆ ಅವ್ರವ್ರ ಓನ್ ಗಾಡಿ ನಿಲ್ಸಿ ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ತಾರೆ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದಿನೇ ದಿನ ಅದು ಗಗನಕ್ಕೆ ಹೋಗ್ತಾ ಇದ್ರೆ ಪಬ್ಲಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡೋದು ಕಮ್ಮಿ ಆಗುತ್ತೆ, ಅವ್ರವ್ರದ ಸ್ವಂತ ಗಾಡಿ ತಗೊಂಡು ರೋಡ್ ಮೇಲೆ ಬರ್ತಾರೆ, ಅವಾಗ ಇನ್ನೂ ದಟ್ಟಣೆ ಜಾಸ್ತಿ ಆಗುತ್ತೆ ಮೇಡಮ್.
0: ಅಂದ್ರೆ ಮುಂಚೆಗಿಂತ ಈಗ ಅವ್ರವ್ರದೇ ಆದ ಗಾಡಿಗಳನ್ನ ಹೊಂದ್ಕೊಳ್ಳೋ ಅಭ್ಯಾಸ ಹೆಚ್ಚಿದೆ ಅಲ್ವಾ? ಎಷ್ಟು ವರ್ಷಗಳಿಂದ ಆಟೋ ಚಾಲಕ ವೃತ್ತಿಯನ್ನ ಮಾಡ್ತಾ ಇದ್ದೀರಿ?
1: ನಾವು ಆಲ್ಮೋಸ್ಟ್ ಎಲ್ಲ ಒಂದು 28 ವರ್ಷದಿಂದ ಆಟೋ ಚಾಲಕ ವೃತ್ತಿನೇ ಮಾಡ್ತಿದ್ದೀವಿ ಮೇಡಮ್.
0: 28 ವರ್ಷದ ಹಿಂದೆ ವೈಯಕ್ತಿಕ ವಾಹನಗಳ ಸಂಖ್ಯೆಗೂ ಇವತ್ತಿಗೂ ಅಜಗಜಾಂತರ ಇದೆ.
1: ತುಂಬಾ ತುಂಬಾ ಮೇಡಮ್.
0: ಹಾಗಾಗಿ ವ್ಯತ್ಯಾಸ ಅಂದ್ರೆ ಬದಲಾವಣೆಗಳು ನಿರಂತರ ಅಲ್ಲ, ಬದಲಾವಣೆನೂ ನಿರಂತರ ಹಾಗೂ ಕೆಲವೊಮ್ಮೆ ಸುಧಾರಣೆಗಳು ಕೂಡ ಆಗಿದೆ. ರಸ್ತೆ
1: ವ್ಯವಸ್ಥೆ
0: ಎರಡೂ ಆಗ್ತಾ ಇದೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮಂಚಣ್ಣ ಅವರೇ. ಹೀಗೆ
1: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್, ನಮ್ಮ ಚಾಲಕರ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳು.
0: ಅವರೆಲ್ಲರಿಗೂ ನಮ್ಮ ನಮಸ್ಕಾರಗಳು, ಭಾರತಿ ಮಾಡುವ ನಮಸ್ಕಾರಗಳು, ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ಮನೆಗೆ ಬಂದ ಮಹಾ ಕ್ಷಮಿಸಿ, ದೊರೆ ಚಿತ್ರದ ಹಾಡೊಂದನ್ನ ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ. ಹಾಡಿದ್ದಾರೆ ಕೆಜೆ ಜಯಸುದಾಸ್ ಚಿತ್ರ, ಹಾಗೂ ಚಿತ್ರ ಅವರು ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026ರಲ್ಲಿ ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯ ಪ್ರಕಾರ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲೇ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಇದೇ 16ರಂದು ನಗರದ ಸ್ಟೇಡಿಯಂ ರಸ್ತೆಯ ತಿರುವಿನಲ್ಲಿರುವ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 8105-6190920 ಹಾಗೂ 9945587060 ಸಂಪರ್ಕಿಸಬಹುದಾಗಿದೆ. ಕೋಲಾರ ಜಿಲ್ಲೆಯ ಉಪ ನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
1: ಅಪರಿಚಿತ ಆಪ್ ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯ 1:17. ಇದೀಗ ಕೇಳೋಣ ಭಾಗ್ಯವಂತರು ಚಿತ್ರಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತವಿದೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳುಗರೆ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇವತ್ತು ಶನಿವಾರ ಮಧ್ಯಾಹ್ನ 1:20 ವಿಶೇಷ ನಿಮಗೆ ಗೊತ್ತಿದೆ. ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ಮೂಡಿ ಬರುತ್ತೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆಯನ್ನು ನಿಮಗೆ ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ, 9488309129. 9483091029 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಾಟ್ಸ್ಆಪ್ ಮೂಲಕ ನಿಮ್ಮಿಷ್ಟದ ಹಾಡುಗಳ ಕೋರಿಕೆಯನ್ನು ಸಲ್ಲಿಸಬಹುದು. 1:10 ಆಗ್ತಾ ಇದೆ. ಇದೀಗ ರಾಷ್ಟೀಯ ವಾರ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ದ ಪ್ರದೇಶಕ್ಕಾಗಿ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ದ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026 ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ

0: ಸ್ವಯಂಚಾಲಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತಾಸ್ತಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ July 11 ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989 ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ .05% ಎರಡು ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ 1:27. ಈ ಸಮಯದಲ್ಲಿ ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೊಂದಿಗಿದ್ದೇನೆ ರೇಡಿಯೋ ಗೆಳತಿ ಎನ್ ರತ್ನ ರಮೇಶ್. ಕೇಳುಗರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ, 9489109420 9483091029. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮಿಷ್ಟದ ಹಾಡುಗಳನ್ನು ನಮಗೆ ಟೈಪ್ ಮಾಡಿ ಕಳಿಸಿ, ನಿಮ್ಮ ಹೆಸರು ಹಾಗೂ ಸ್ಥಳದೊಂದಿಗೆ. ಮೊದಲಿಗೆ ಚಪ್ಪಾಳೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಗಡಿಗರು. ಕವಿರಾಜ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಇದೀಗ ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಚಪ್ಪಾಳೆ ಚಿತ್ರದ ಹಾಡನ್ನ ಕೇಳಿದ್ರೆ ಈ ಹಾಡಿಗಾಗಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ವಿಜಯನಗರದಿಂದ ಮಾಸ್ಟರ್ ವಿಜೇತ್ ಹಾಗೂ ಮಾಸ್ಟರ್ ರವಿ ತೇಜಸ್ ಅವರು. ಅವರಿಗಾಗಿ ಈ ಹಾಡನ್ನ ಪ್ರಸಾರ ಮಾಡಲಾಯಿತು.

ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ ನಾಗಪ್ರಸಾದ್ ನರಸಿಂಹರಾಜಪುರ ತಾಲೂಕಿನಿಂದ. ಇವರಿಗಾಗಿ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ, ಎಲ್ ಎನ್ ಶಾಸ್ತ್ರಿ ಹಾಗೂ ಚಿತ್ರ ಅವರು. ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

chicka chicka chicka chicka chicka chay chicka chicka chay chicka chicka chay. ನೂರು ಜನರು ಬಂದರು, ನೂರು ಜನರು ಹೋದರು.

ಈವರೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತದಲ್ಲಿ ಸುಪ್ರಭಾತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ರು ವಸಂತ್ ಕುಮಾರ್ ಹಾಗೂ ವಾಸು ಹಾಸನದಿಂದ.

ಎಸ್ ನಾರಾಯಣ್ ಅವರು ಬರೆದು ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿರುವ ಹಾಡನ್ನ ಕೇಳಿದ್ರೆ ವಸಂತ ಕಾವ್ಯ ಚಿತ್ರದಿಂದ. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿ ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿದವರು ರಾಜ್ಕುಮಾರ್ ಕಾತರಕಿ ಅವರು ಕೆಎಚ್ಪಿ ಕಾಲೋನಿಯಿಂದ. ತಾಯಿ ಇಲ್ಲದ ತವರು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರ. ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಸಂಜನಾ ಮಹೇಶ್ ಹೊಸೂರಿನಿಂದ.

ಇದೀಗ ಕೇಳೋಣ ಗಾಳಿಪಟಟು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ನಿಹಾಲ್ ತಾವ್ರೋ ಅವರು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಚನ್ಯ ಅವರ ಸಂಗೀತವಿದೆ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಶ್ಯಾಮ್ ಅವರು ಕೋರಮಂಗಲದಿಂದ.

ಈವರೆಗೆ ಕುಮಾರ್ ಸಾನು ಅವರು ಹಾಡಿರುವ ಫ್ರೆಂಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಹಾಡಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಿ ಕೃಷ್ಣ ಅವರ ಸಂಗೀತವಿದೆ. ಈ ಹಾಡಿಗಾಗಿ ಕೋರಿಕೆಯ ಸಂದೇಶವನ್ನ ಕಳಿಸಿದ್ರು ಎಸ್ಎನ್ ಶ್ರೀನಾಥ್ ಅವರು ವಿಜಯಪುರದಿಂದ.

ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಬೇವು ಬೆಲ್ಲ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರ. ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ. ಈ ಹಾಡಿಗಾಗಿ ಸಂದೇಶವನ್ನ ಕಳಿಸಿರುವವರು ಸತೀಶ್ ಕುಮಾರ್ ಅವರು, ದೇವರಾಯನ ದುರ್ಗದಿಂದ.

ಮುಧೋಳದಿಂದ ಸಂದೇಶ ಕಳಿಸಿದಂತಹ ತನುಶ್ರೀ ಅದ್ವೈತ್ ಹಾಗೂ ಜಿ ಎಸ್ ಶಂಕರ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡಲಾಯಿತು. ಸ್ನೇಹಿತರೆ, ರೇಡಿಯೋ ಸಮಯ ಇನ್ನೇನು 2 ಗಂಟೆ ಆಗ್ತಾ ಇದೆ. 2 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇಲ್ಲಿಗೆ ಸಂದೇಶ ನಮಗೆ, ಸಂಗೀತ ನಿಮಗೆ ಮುಕ್ತಾಯವಾಯಿತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳುಗರೆ, ರೇಡಿಯೋ ಸಮಯವಾಗಿದೆ 2:15:39. ಈ ವೇಳೆಯಲ್ಲಿ ಶನಿವಾರದ ವಿಶೇಷ ವೀಕೆಂಡ್ ಸ್ಪೆಷಲ್ ಹಾಡುಗಳಿಗಾಗಿ ಸ್ವಾಗತ, ಸುಸ್ವಾಗತ.

ಜೀವನದಲ್ಲಿ ಒಂದಷ್ಟು ಹಾಡುಗಳಿವೆ, ಅವು ಕೆಲವೊಂದು ಸಂದರ್ಭದಲ್ಲಿ ಮೊದಲು ನೆನಪಾಗುವಂತಹ ಗೀತೆಗಳು. ನಮಗೆ ವೀಕೆಂಡ್ ಸ್ಪೆಷಲ್ ಅಲ್ಲ ಇದು, ಎವರ್ಗ್ರೀನ್ ಸ್ಪೆಷಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂಥದ್ದೊಂದು ಹಾಡು ಆಕಸ್ಮಿಕ ಚಿತ್ರದಿಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಿತ್ಯ ಸಂಗೀತ ಹಂಸಲೇಖ ಅವರಿಂದ.

ಸ್ನೇಹಿತರೆ ಕೇಳ್ತಾ ಇದ್ರ ವೀಕೆಂಡ್ ಸ್ಪೆಷಲ್ ಹಾಡುಗಳನ್ನ. ವೀಕೆಂಡ್ ಸ್ಪೆಷಲ್ ಅಲ್ಲ ಇದು, ಎವರ್ ಗ್ರೀನ್ ಸ್ಪೆಷಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಹಾಡು ಕೋಟಿಗೊಬ್ಬ ಚಿತ್ರದಿಂದ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ಕೇಳುಗರೇ, ಕೇಳ್ತಾ ಇದ್ರಿಯಾ ವೀಕೆಂಡ್ ಸ್ಪೆಷಲ್ ಹಾಡುಗಳನ್ನ. ಇದೀಗ ಕೇಳಿದಂತಹ ಗೀತೆ ರಾಮಾಚಾರಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಕೆಜೆ ಜೇಸುದಾಸ್ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ. ರೇಡಿಯೋ ಸಮಯ ಇನ್ನೇನು 2:30 ಆಗ್ತಾ ಇದೆ. 2:30ಕ್ಕೆ ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರವನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2,766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆಹಚ್ಚಲಾಗಿದೆ. ಇದರೊಂದಿಗೆ 2,042 ಶಾಶ್ವತ ವಲಸೆ ಪ್ರಕರಣಗಳು ಸೇರಿದಂತೆ ಒಟ್ಟು 5,910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 1,142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16 ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8 ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18-30 ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30 3:00 ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5905 4 8 1 0 6 4 8 1 0 5 6 1 9 0 5 5 8 7 0 6 0 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6 ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ದ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಕೇಳುಗರೆ ರೇಡಿಯೋ ಸಮಯವಾಗಿದೆ 2:41:54. ತಮ್ಮೆಲ್ಲರಿಗೂ ಇಂದಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇಂದು ಖ್ಯಾತ ನಿರೂಪಕಿ ಅಪರ್ಣಾ ಅವರು ನೆನಪಿಗೆ ಸರಿದ ದಿನ. ಇವರನ್ನ ಕಲಾ ಪ್ರಪಂಚಕ್ಕೆ ಪರಿಚಯಿಸಿದವರು ಹೆಸರಾಂತ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಮಸಣದ ಹೂವು ಚಿತ್ರದ ಮೂಲಕ. ಆನಂತರ 16 ಚಿತ್ರಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ನಿರೂಪಕರಾಗಿ ಕನ್ನಡ ನಿರೂಪಕಿಯಾಗಿ ಜಗನ್ ಮನ್ನಣೆ ಪಡೆದಿದ್ದಾರೆ. ಇವರು ಅಭಿನಯಿಸಿರುವ ಚಲನಚಿತ್ರಗಳಲ್ಲಿ ಒಂದು ಸಂಗ್ರಾಮ 1987 ತೆರೆ ಕಂಡಿತು. ಹಿಂದಿ ಚಿತ್ರವಾದ ಅರ್ಜುನ್ ಚಿತ್ರದ ಮರು ನಿರ್ಮಾಣವನ್ನ ಕನ್ನಡದಲ್ಲಿ ಸಂಗ್ರಾಮ ಎಂಬ ಹೆಸರಿನೊಂದಿಗೆ ಮಾಡಲಾಯಿತು. ಈ ಚಿತ್ರವನ್ನ ನಿರ್ದೇಶಿಸಿದವರು ಕೆವಿ ರಾಜು ಅವರು, ನಿರ್ಮಾಣ ಜಿ ರಾಜ್ಕುಮಾರ್ ಅವರಿಂದ, ತಾರಾ ಬಳಗದಲ್ಲಿ ವಿ ರವಿಚಂದ್ರನ್, ಭವ್ಯ ರಮೇಶ್ ಅರವಿಂದ್ ಹಾಗೂ ಅಪರ್ಣಾ ಅವರನ್ನ ನೋಡಬಹುದಾಗಿದೆ. ಸ್ನೇಹಿತರೆ, ನಿರೂಪಣೆ ಎಂದರೆ ಕೇವಲ ಪಟ್ಟಿ ಪಠಣ ಎನ್ನುವಂತೆ ಇದ್ದಂತಹ ನಿರೂಪಣೆಯನ್ನ ಅದರ ಆಚೆಗೆ ವಿಷಯ, ವಿಚಾರ, ವಿನಯ, ಅಭ್ಯುದಯ, ವಿವೇಕ, ವಿಶ್ವಾಸ ಈ ಎಲ್ಲವನ್ನ ತುಂಬಿ ಕನ್ನಡ ಪುತ್ಥಳಿಯಲ್ಲಿ ಬಡಿಸಿದಂತಹ ಕನ್ನಡದ ಕೂಸು, ಕನ್ನಡವೇ ಅವಳ ಕೂಸು, ಇದಿಷ್ಟೇ ಬದುಕಾಗಿ ಸಂಭ್ರಮಿಸಿದ ಅಪರ್ಣಾ ಅವರ ನೆನಪಿನಲ್ಲಿ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸಂಗ್ರಾಮ ಚಿತ್ರದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಕೇಳಿ ಆನಂದಿಸಿ.

ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಾನು ಇಲ್ಲ ಮುಳುಗುತ್ತೀ ಒಳಗೆ ನಾನು ಇಲ್ಲ ಇಲ್ಲ

ಕೇಳುಗರೆ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸಂಗ್ರಾಮ ಚಿತ್ರದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇಂದು ಖ್ಯಾತ ನಿರೂಪಕಿ ನಿರೂಪಣೆಗೆ ಹೊಸದೊಂದು ಭಾಷೆ ಬರೆದಂತಹ ಅಪರ್ಣಾ ಅವರು ನೆನಪಿಗೆ ಸರದಂತಹ ದಿನ. ಅವರ ನೆನಪಿನಲ್ಲಿ ಅವರು ಅಭಿನಯಿಸಿರುವಂತಹ ಸಂಗ್ರಾಮ ಚಿತ್ರದಿಂದ ಆಯ್ದ ಹಾಡುಗಳನ್ನ ಪ್ರಸಾರ ಮಾಡಲಾಯಿತು. ಈ ಹಾಡುಗಳಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಮಯ ಇನ್ನೇನು 3 ಗಂಟೆ ಆಗ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. 3 ಗಂಟೆಗೆ ಸರಿಯಾಗಿ ನಾವು ಹಿಂದಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತೀವಿ. ಆ ನಂತರ ಮತ್ತೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ಪರಿಮಳ ಎನ್ನುವಂತಹ ಮತ್ತೊಂದು ಸಂಜೆಯ ಕನ್ನಡ ವಿಶೇಷ ಕಾರ್ಯಕ್ರಮದಲ್ಲಿ. ಹಾಗಾಗಿ ಇಂದಿನ ಚಿತ್ರತಾನ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್ಗೆ ಅನುಮತಿ ಕೊಡಿ, ಮತ್ತೆ ಸಿಗೋಣ ಪರಿಮಳ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯ 4:40.
2: ಐಸ್ ಕ್ರೀಮ್ ಬೇಕೇ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
3: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
4: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಇಂದು ಶನಿವಾರ, ಶನಿವಾರದ ಸಂಜೆ 4 ಗಂಟೆ ಹೊತ್ತು ಈ ಹೊತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷವನ್ನ ಹೊತ್ತು ಬಂದಿದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಹಾಗಿದ್ರೆ ಈ ಕಾರ್ಯಕ್ರಮದ ವಿಶೇಷ ಏನು ಅಂತ ಕೇಳ್ತೀರಾ ಅಲ್ಲ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಜಿಲ್ಲೆಗಳ ಹೆಸರನ್ನ ಒಳಗೊಂಡಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಪ್ರಸಾರ ಆಗ್ತಾ ಇದೆ ಲಾಲಿ ಹಾಡು ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿದೆ.

ಕೇಳುಗರೆ, ಕರ್ನಾಟಕದ ಜಿಲ್ಲೆಗಳ ಹೆಸರನ್ನ ಒಳಗೊಂಡಿರುವಂತಹ ಹಾಡುಗಳನ್ನ ಶೀರ್ಷಿಕೆಯಲ್ಲಿ ಕರ್ನಾಟಕದ ಜಿಲ್ಲೆಯ ಹೆಸರುಗಳನ್ನ ಸೂಚಿಸುವಂತಹ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಅಪೂರ್ವ ಜೋಡಿ ಚಿತ್ರದಿಂದ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಮನು ಅವರು ಕೂಡ ಒಡಗೂಡಿ ಆಡಿರುವಂತಹ ಹಾಡು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಪರಿಮಳ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೆಸರುಗಳನ್ನ ಒಳಗೊಂಡ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಹಾಗಿದ್ರೆ ಕರ್ನಾಟಕದಲ್ಲಿ ಇರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅನ್ನೋದಾದ್ರೆ, ಆಡಳಿತದ ದೃಷ್ಟಿಯಿಂದ ಪ್ರಸ್ತುತ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಇತ್ತೀಚೆಗೆ ಸೇರ್ಪಡೆಗೊಂಡ ಅಥವಾ 31ನೇ ಜಿಲ್ಲೆಯಾಗಿ ಸೇರ್ಪಡೆಗೊಂಡಂತಹ ಜಿಲ್ಲೆಯದು ವಿಜಯನಗರ. ಈ ಜಿಲ್ಲೆಯನ್ನ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡಿಸಿ ಮತ್ತೊಂದು ಜಿಲ್ಲೆಯಾಗಿ ಗುರುತಿಸಲಾಯಿತು. ಹಾಗಿದ್ರೆ ಕರ್ನಾಟಕದ ಆ ಒಂದು ಹಿರಿಮೆ ಗರಿಮೆಗಳು ಅಥವಾ ಜಿಲ್ಲೆಗಳ ವಿಷಯಕ್ಕೆ ಬಂದಾಗ ಅತಿ ದೊಡ್ಡ ಜಿಲ್ಲೆ ಅಂತ ಹೇಳ್ತೀವಿ ಬೆಳಗಾವಿ. ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. ಹಾಗಿದ್ರೆ ಚಿಕ್ಕ ಜಿಲ್ಲೆ ಯಾವುದು ಅಂತೀರಾ? ಅದು ಬೆಂಗಳೂರು ನಗರ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ. ಆದರೆ ಜನಸಾಂದ್ರತೆಯಲ್ಲಿ ಅತಿ ಹೆಚ್ಚು ಜನರನ್ನ ಒಳಗೊಂಡ ಅತಿ ಹೆಚ್ಚು ಜನಸಾಂದ್ರತೆಯ ಜಿಲ್ಲೆಯದು ಬೆಂಗಳೂರು ನಗರ. ಹಾಗೂ ಅತೀ ಕಡಿಮೆ ಜನಸಂಖ್ಯೆ ಉಳ್ಳಂತಹ ಜಿಲ್ಲೆಯದು ಕೊಡಗು.

ಇವತ್ತೊಂದು ಸೆಕೆಂಡ್ಗಳು ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿಂದು ಕೇಳ್ತಾ ಇರುವಂತಹ ಹಾಡುಗಳಲ್ಲಿ ಜಿಲ್ಲೆಗಳ ಹೆಸರಿರಬೇಕು ಅನ್ನೋದು ರೀತಿಯಾಗಿ ಕೇಳ್ತಾ ಇದ್ದೇವೆ. ಹಾಗಿರುವಾಗ ಜಿಲ್ಲೆಗಳ ವಿಶೇಷತೆಯನ್ನ ಹೇಳುವಾಗ ಹಾಗೂ ಕರ್ನಾಟಕದ ಭೂಪಟವನ್ನ ನೋಡಿದಾಗ ಮೊದಲಿಗೆ ಅದರ ಕಳಸ ಪ್ರಾಯವಾಗಿ ಕಾಣಿಸುವಂತದ್ದು ಬೀದರ್ ಜಿಲ್ಲೆ. ಬಿದಿರಿ ಕಲೆಗೆ ಹೆಸರುವಾಸಿಯಾದಂತಹ ಈ ಜಿಲ್ಲೆ ಕೋಟೆಗಳಿಗೆ ಹೆಸರುವಾಸಿ ಹಾಗೂ ಜರ್ನಗಳಿಗೆ ಹೆಸರುವಾಸಿ ಅಂತ ಹೇಳಬಹುದು. ಅದರ ಕೆಳಗೆ ನಾವು ಕಾಣುವಂತಹ ಕಲಬುರಗಿ ತೊಗರಿಗೆ ಪ್ರಸಿದ್ಧವಾದಂತಹ ಜಿಲ್ಲೆ ಹೌದು. ಈ ಕಲಬುರಗಿಯಿಂದ ಏರ್ಪಡಿಸಲ್ಪಟ್ಟ ಮತ್ತೊಂದು ಜಿಲ್ಲೆ ಅದು ಯಾದಗಿರಿ. ಕರ್ನಾಟಕದ ಎರಡನೇ ಚಿಕ್ಕ ಜಿಲ್ಲೆ ಅಂತ ಗುರುತಿಸ್ತೀವಿ. ಕೇಳ್ತಾ ಇದ್ದೀರಾ ಪರಿಮಳ, ಇದು ವಿವಿಧ ಭಾರತಿ ಕನ್ನಡ. ಇದಕ್ಕಿಂತ ಮುಂಚೆ ಕೇಳಿದಂತಹ ಹುಬ್ಬಳ್ಳಿಯ ಶಹರಾದಾಗ ಹಾಡು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ. ಈಗ ಕೇಳ್ತಾ ಇದ್ದೀರಾ ಕರ್ನಾಟಕದ ಅತಿ ದೊಡ್ಡ ಭೂ ವಿಸ್ತೀರ್ಣ ಉಳ್ಳಂತಹ ಜಿಲ್ಲೆ ಅಂತ ಹೇಳದ್ವಲ್ಲ ಬೆಳಗಾವಿ. ಬೆಳಗಾವಿ ಹುಡುಗಿ ಎನ್ನುವಂತಹ ಹಾಡನ್ನ ಹಾಡಿದ್ದಾರೆ ಹೇಮಂತ್ ಹಾಗೂ ಮಾಲತಿಯವರು. ಮೋಹಿನಿ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ.

ನಾನು ಏಕಾಏಕಿ ಅನ್ನೋನಲ್ಲ, ನಾನು ನಾನು ಪಕ್ಕದ ತಟ್ಟೆ ಮುಟ್ಟೋನಲ್ಲ, ನಾನು ನಾನು ಸಿಕ್ಕಿ

ಸ್ನೇಹಿತರ ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೆಲವೊಂದು ಜಿಲ್ಲೆಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ವಿಷಯಗಳನ್ನ ಹಂಚಿಕೊಳ್ತಾ ಇದ್ದೇವೆ. ಹಾಗಿರುವಾಗ ನಾವು ಯಾದಗಿರಿ ಕಲಬುರಗಿ ತನಕ ಬಂದ್ವಿ. ಅದರ ನಂತರ ಬರುವಂತಹ ವಿಜಯಪುರ ಜಿಲ್ಲೆ, ಅದರ ಬಗ್ಗೆ ಹೇಳೋದಾದ್ರೆ ಪಂಚ ನದಿಗಳ ರಾಜ್ಯವದು ಪಂಜಾಬ್ ಆದ್ರೆ ಪಂಚ ನದಿಗಳ ಜಿಲ್ಲೆ ಕರ್ನಾಟಕದಲ್ಲಿ ಅಂತ ಗುರುತಿಸೋದು ನಾವು ವಿಜಯಪುರವನ್ನ. ಇದು ಪಂಚ ನದಿಗಳ ಜಿಲ್ಲೆ ಅಂತ ನಾವು ಈ ಒಂದು ಜಿಲ್ಲೆಯನ್ನ ಗುರುತಿಸ್ತೀವಿ. ಇದರ ಕೆಳಗೆ ಬಾಗಲಕೋಟೆ ಜಿಲ್ಲೆ ಇದೆ. ಇದು ತನ್ನದೇ ಆದ ವಿಶೇಷತೆಗಳಿಗೆ ಹೆಸರಾಗಿರುವಂತಹ ಬಾಗಲಕೋಟೆ ಹಾಗೂ ವಿಜಯಪುರ, ಹಿಂದಿನ ಬಿಜಾಪುರ ವ್ಯಾಪ್ತಿಯಲ್ಲಿ ಬರುವಂತಹ ಹೆಸರಾಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಥವಾ ಆಲಮಟ್ಟಿ ಅಣೆಕಟ್ಟಿಗೆ ಹೆಸರುವಾಸಿಯಾದಂತಹ ಜಿಲ್ಲೆಗಳು ವಿಜಯಪುರ ಹಾಗೂ ಬಾಗಲಕೋಟೆ. ಕರ್ನಾಟಕದ ಎತ್ತರದ ಅಣೆಕಟ್ಟಾಗಿ ಗುರುತಿಸುವಂತಹ ಅಣೆಕಟ್ಟು ಅಥವಾ ಎತ್ತರ ಹಾಗೂ ಅದರ ಸಾಂದ್ರತೆ ಸಂಗ್ರಹ ಸಾಮರ್ಥ್ಯದಿಂದ ಹೆಸರುವಾಸಿಯಾದಂತಹ ಅಣೆಕಟ್ಟು ಆಲಮಟ್ಟಿ ಅಣೆಕಟ್ಟು.

ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್ ಚಿತ್ರದಿಂದ ಆಯ್ದ ಗೀತೆಯನ್ನ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಶಂಕರಲಿಂಗ ಸುಗ್ನಳ್ಳಿ ಅವರ ಸಾಹಿತ್ಯ, ಅಮರಪ್ರಿಯ ಅವರ ಸಂಗೀತವಿದೆ. ಕಡ್ಲಿಮಟ್ಟಿ ಅನ್ನೋದು ಬಾಗಲಕೋಟೆಯ ಒಂದು ಸ್ಥಳ.

ಕೇಳುಗರೆ, ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಈವರೆಗೆ ಬಾಗಲಕೋಟೆ ತನಕ ಬಂದಿದ್ವಿ. ಬಾಗಲಕೋಟೆಯಿಂದ ಕೆಳಗಡೆ ಇಳಿದ್ರೆ ಕಾಣುವಂಥದ್ದು ಹಾಗೂ ನಮಗೆ ನೋಡ್ಲಿಕ್ಕೆ ಸಿಗೋದು ಕರ್ನಾಟಕದ ಭೂಪಟದಲ್ಲಿ ಗದಗ ಜಿಲ್ಲೆ. ಗದಗ ಎಂದ ತಕ್ಷಣ ನೆನಪಾಗೋದೆ ಗದಗಿನ ನಾರಾಯಣಪ್ಪ ಕುಮಾರವ್ಯಾಸರನ್ನ ನೆನಪು ಮಾಡಿದ್ರೆ, ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗೆ ಪ್ರಸಿದ್ಧವಾಗಿದೆ, ತೆಂಗು ಭತ್ತ ಬೆಳೆಯುವ ಸಮೃದ್ಧ ನೆಲ. ಕೊಪ್ಪಳ ಎಂದ ತಕ್ಷಣ ನೆನಪಾಗುವ ಮತ್ತೊಂದು ವಿಷಯ ಕಿನ್ಹಾಲ್ ಎನ್ನುವಂತಹ ಕರಕುಶಲ ಪ್ರದೇಶ, ಕರಕುಶಲ ಕಲೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಗದಗ ರಾಯಚೂರು ಕೊಪ್ಪಳ ತನಕ ಸಾಗಿ ಬಂದಿದ್ದೀವಿ. ಮತ್ತೊಮ್ಮೆ ಸ್ವಲ್ಪ ಹಾಗೆ ತಿರುಗಿದ್ರೆ ಬಳ್ಳಾರಿ ವಿಜಯನಗರ ತಾಗ್ತೀವಿ. ಬಳ್ಳಾರಿ ಅಂದರೆ ಕಬ್ಬಿಣದ ಗಣಿಗೆ ಹೆಸರುವಾಸಿ. ಬಳ್ಳಾರಿ ಈರುಳ್ಳಿ ಜಗತ್ ಪ್ರಸಿದ್ಧ. ವಿಜಯನಗರ ಹಾಗೆ ಕೆಂಪು ಮಣ್ಣಿನ ಭತ್ತದ ಬೆಳೆಗೆ ತುಂಗಭದ್ರಾ ಜಲಾಶಯವೇ ಜೀವಾಳ. ಇದರ ಅವಳಿ ಜಿಲ್ಲೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸೇರ್ಪಡೆಗೊಂಡಂತಹ ವಿಜಯನಗರ ಜಿಲ್ಲೆ ಹಂಪಿಗೆ ಹೆಸರುವಾಸಿ. ಹಾಗಿರುವಾಗ ಇದರಿಂದ ಸ್ವಲ್ಪ ಹಾಗೆ ಪಕ್ಕಕ್ಕೆ ಸರಿದಾಗ ನಮ್ಗೆ ಸಿಗುತ್ತೆ ಹಾವೇರಿ. ಹಾವೇರಿ ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮಾರುಕಟ್ಟೆ, ಹಾಗೂ ಅಷ್ಟೇ ಅಲ್ಲ ಬಂಕಾಪುರ ನವಿಲುಧಾಮಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಈಗಿನ ಕೇಳಿದ್ರಲ್ಲ ಧಾರವಾಡ ಸೀರೆ ಹುಟ್ಟು ಅನ್ನುವಂಥ ಈ ಧಾರವಾಡ ಹುಬ್ಳಿ ಧಾರವಾಡ ಅವಳಿ ನಗರ ಅಂತ ಗುರುತಿಸಲಾಗತ್ತೆ. ಹುಬ್ಳಿ ಗಂಡೆದೆಯ ಗಂಡು ಮೆಟ್ಟಿದ ನೆಲ ಅಂತ ಗುರುತಿಸ್ತೀವಿ. ಹೀಗಿರುವಾಗ ಕರ್ನಾಟಕದ ಕಣ ಕಣವು ವಿಶೇಷವೇ ಅಲ್ವಾ? ಇದೀಗ ಕೇಳಿದ್ರಲ್ಲ ಅದು ಮಂಗಳಸೂತ್ರ ಚಿತ್ರದಿಂದ ಆಯ್ದುಕೊಳ್ಳಲಾದ ಗೀತೆಯಾಗಿತ್ತು. ಧಾರವಾಡ ಸಿರಿಯುಟ್ಟು ಎಸ್ಪಿಬಿ ಹಾಗೂ ಚಿತ್ರ ಅವರು ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ವಿದ್ಯಾಸಾಗರ್ ಅವರ ಸಂಗೀತವಿತ್ತು.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರ. ಧಾರವಾಡ ಸಂಸ್ಕೃತಿ ನಗರಿ, ಸಾಹಿತ್ಯ ನಗರಿ ಅಂತ ಹೇಳುವಂತಹ ಧಾರವಾಡದಿಂದ ಕೆಳಗಡೆಗೆ ಬಂದ್ರೆ ನಾವು ಶಿವಮೊಗ, ಮಲೆನಾಡ ಹೆಬ್ಬಾಗಿಲು, ಉತ್ತರ ಕರ್ನಾಟಕ ಜಲಪಾತಗಳ ಜಿಲ್ಲೆ, ಉಡುಪಿ ದ್ವೀಪಗಳ ಜಿಲ್ಲೆ ಅಂತ ಹೇಳ್ತೀವಿ. ಹೀಗಿರುವಾಗ ಉಡುಪಿ ಹೋಟೆಲು ಎನ್ನುವಂತಹ ಒಂದು ಹಾಡಿದೆ. ಯಾವ ಚಿತ್ರ ಅನ್ನೋದಾದ್ರೆ ಬಡವ ರಾಸ್ಕಲ್ ಚಿತ್ರದಿಂದ ಆಯ್ದ ಈ ಹಾಡನ್ನ ಹಾಡಿದ್ದಾರೆ ವಿಜಯ ಪ್ರಕಾಶ್ ಅವರು. ಡಾಲಿ ಧನಂಜಯ ಅವರ ಸಾಹಿತ್ಯ, ವಾಸುಕಿ ವೈಭವ್ ಸಂಗೀತ ಇದೆ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಮುಂದೆ ನಾವು ಚಿತ್ರದುರ್ಗ ಜಿಲ್ಲೆಯ ಕಡೆಗೆ ಸಾಗಿ ಬಂದ್ರೆ ಕಲ್ಲಿನ ಕೋಟೆ, ಆ ಒಂದು ಆ ತಾರಾಸುವನ್ನ ನೆನೆಸಿರುವಂತಹ ಸಂಧ್ಯಾರಾಗ ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ನೆನಪಾಗತ್ತೆ. ದಾವಣಗೆರೆ ಹೆಸರು ಬೆಣ್ಣೆ ದೋಸೆಯೊಂದಿಗೆ ತಳಕ ಹಾಕೊಂಡಿದ್ರು ಕೂಡ ಇದರ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಗುರುತಿಸ್ತೇವೆ. ತುಮಕೂರು ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಹೆಸರುವಾಸಿ. ಅಷ್ಟೇ ಅಲ್ಲ, ತನ್ನದೇ ಆದಂತಹ ಆ ಒಂದು ಸೋಲಾರ್ ಪ್ಯಾನಲ್, ಸೋಲಾರ್ ಶಕ್ತಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ತುಮಕೂರು ಜಿಲ್ಲೆ. ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ.

0: ಸುತ್ತಮುತ್ತಲು.
1: ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮದಲ್ಲಿ ಕೆಲವು ಜಿಲ್ಲೆಗಳ ಒಂದೊಂದು ಸಾಲು ಮಾಹಿತಿ ಈ ರೀತಿಯಾಗಿ ತಿಳ್ಕೊಂತ ಸಾಕ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ದೇವಾಲಯಗಳ ಜಿಲ್ಲೆ ಅಂತ ಗುರುತಿಸ್ತೀವಿ. ಹಾಸನ ಹೊಯ್ಸಳರ ವಾಸ್ತು ಶಿಲ್ಪದ ಹೃದಯ ಭಾಗ. ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಬೆಟ್ಟ, ಹೈಯೆಸ್ಟ್ ಪೀಕ್ ಅಂತ ಹೇಳ್ತೀವಿ, ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತ ಹೇಳ್ತೀವಿ. ಆ ಬೆಟ್ಟಕ್ಕೆ ವಿಶೇಷವಾದ್ರೆ ಕೋಲಾರ ತನ್ನದೇ ಚಿನ್ನದ ಗಣಿಗೆ ಪ್ರಸಿದ್ಧಿ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಎಂದಾಕ್ಷರ ನೆನಪಾಗುವುದು ಭಾರತ ರತ್ನ ಸರ್ಎಂ ವಿಶ್ವೇಶ್ವರಯ್ಯ ಅವರು. ಹಾಗೆ ಕೊಡಗು ನಾವು ಹೇಳ್ತೀವಿ ಸೈನಿಕರಿಗೆ ಹೆಸರುವಾಸಿಯಾದಂತಹ ಜಿಲ್ಲೆ, ಅತಿ ಕಡಿಮೆ ಜನಸಾಂದ್ರತೆ ಉಳ್ಳ ಜಿಲ್ಲೆ ಕೂಡ ಹೌದು.

ಸ್ನೇಹಿತರೆ, ಮಂಡ್ಯ, ಮೈಸೂರು, ರಾಮನಗರ, ಚಾಮರಾಜನಗರ ಹೀಗೆ ಮತ್ತಷ್ಟು ಜಿಲ್ಲೆಗಳ ಈ ಒಂದು ಸಮೂಹ ಗುಚ್ಛ ಏನಿದೆ, ಇದನ್ನು ಮೈಸೂರು ಕರ್ನಾಟಕದ ಭೂಪ್ರದೇಶದ ಪ್ರಮುಖ ಭಾಗ ಅಂತಾನು ಗುರುತಿಸ್ತೀವಿ. ಮಂಡ್ಯ ಸಕ್ಕರೆ ನಗರಿ ಅಂತ ಹೇಳಿದ್ರೆ ಮೈಸೂರು ಅರಮನೆಗಳ ನಗರಿ ಅಂತ ಹೇಳ್ತೀವಿ. ಹಾಗೆ ರಾಮನಗರ ರೇಷ್ಮೆಗೆ ಪ್ರಖ್ಯಾತವಾದದ್ದು. ಚಾಮರಾಜನಗರ ದಟ್ಟ ಕಾಡು ಅಷ್ಟೇ ಅಲ್ಲ, ಮಹದೇಶ್ವರನ ಬೆಟ್ಟಕ್ಕೆ ಪ್ರಸಿದ್ಧವಾದದ್ದು. ಕೊಳ್ಳೇಗಾಲ ತನ್ನದೇ ಆದ ರೇಷ್ಮೆಗೆ ವಿಶೇಷವಾದ ರೇಷ್ಮೆಯ ವಿಶೇಷ ಮಾರುಕಟ್ಟೆ ಕೂಡ ಹೌದು. ಕೇಳ್ತಾ ಇದ್ರಿ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಜಿಲ್ಲೆಗಳ ಹೆಸರು ಉಳ್ಳಂತಹ ಹಾಡುಗಳನ್ನ. ಈವರೆಗೆ ನಿಮ್ಮೊಡನೆ ಇದ್ದಂತಹ ನಾನು ಎನ್ ರತ್ನಾ ರಮೇಶ್. ಸಮಯವಾಗ್ತಾ ಇದೆ 4:53:59 ಓಡುತ್ತಿರುವಂತಹ ಸಮಯ ಹೇಳ್ತಾ ಇದೆ. ಪರಿಮಳ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಅಂತ ನಮ್ಮೊಡನೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಂದೇಶಗಳ ಮೂಲಕ ಜೊತೆಯಾಗಿದ್ದಾರೆ. ತುಂಬಾ ಉತ್ತಮವಾದ ಮಾಹಿತಿ ಮೂಡಿ ಬಂತು ಅಂತ ಕಲಬುರಗಿಯಿಂದ ಚಂದುಲಾಲ ಅವರು. ಹಾಗೇನೆ ಇನ್ನೂ ಇವರು ಅವರ ಹೆಸರು ರವಿ ಅವರು ಕಲ್ಲೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೂ ಪೂರ್ಣಿಮಾ ಮೇಸ್ತ್ರಿಯವರು ನಾರಾಯಣಪುರದಿಂದ ಎಲ್ಲ ಜಿಲ್ಲೆಗಳ ಹಾಡುಗಳು ಮಧುರವಾಗಿದೆ, ನಿರೂಪಣೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚನ್ನಪ್ಪ ಜೆಪಿ ನಗರ್ ಕಲ್ಪತರುನಾಡು ತುಮಕೂರನ್ನ ನೆನಪು ಮಾಡ್ಕೊಳ್ಳಿ ಅಂತ. ಅದು ಹೇಗೆ ಮರೀಲಿಕ್ಕೆ ಸಾಧ್ಯ ಆಗುತ್ತೆ? ತುಮಕೂರು ಕೂಡ ವಿಷಯ ಹೇಳಿದ್ವಲ್ಲ. ಹಾಗೆ ಹನುಮಂತಪ್ಪ ಮಡಿವಾಳ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದಾವೆ, ಜಿಲ್ಲೆಗಳ ಹೆಸರು ಹಾಗೂ ಹಾಡು ಇಷ್ಟ ಆಗ್ತಿದೆ. ಶಿರೋಳ್ ಉದಯ್ ಟೈಲರ್ ಅವರು ಹಾಗೂ ಹರೀಶ್ ಮಲ್ಲೇಶ್ವರದಿಂದ ಹಾಡುಗಳನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.

ಬಿಂದಾಸ್ ಚಿತ್ರದಿ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಗುರು ಕಿರಣ್ ಅವರ ಸಂಗೀತವಿರುವ ಹಾಡಿನೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಪಾಲುದಾರಿಕೆಯ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ನ್ಯೂಜಿಲೆಂಡ್ ಸಂಬಂಧ, ಹಂಚಿಕೊಂಡ ನೆನಪು, ಶಾಶ್ವತ ಸ್ನೇಹ, ಸಮಾನ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಾಣವಾಗಿದೆ ಎಂದು ತಿಳಿಸಿದ್ದಾರೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಇಂದು ರಾಜ್ಯದ ಪೊಲೀಸ್ ಇಲಾಖೆಯ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೆರೋ ವಾಹನಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗದಗ ನಗರದಲ್ಲಿರುವ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಪಕ್ಷದ ವಿಶೇಷ ಕಾರ್ಯಕಾರಿಣಿ ಸಭೆ ಇಂದು ಜರುಗಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ವಿಶೇಷ ಕಾರ್ಯಕಾರಿಣಿ ಸಭೆಗೆ ಇಂದು ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯ ಕೆಲ ಫಿಟ್ನೆಸ್ ಕ್ಲಬ್ಗಳಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತಿರುವ ದೂರುಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿ ಕಟ್ಟುನಿಟ್ಟನ ಕ್ರಮ ಕೈಗೊಳ್ಳುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ತೆಕ್ಕಣ್ಣವರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮಿಯಾಮಿ ಗಾರ್ಡನ್ನಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಇಂಗ್ಲೆಂಡ್ ತಂಡ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ ನಷ್ಟಕ್ಕೆ

ಆರು ರನ್ ಗಳಿಸಿ ನೂರ ಎಪ್ಪತ್ತೊಂಬತ್ತು ರನ್ಗಳ ಹಿನ್ನಡೆಯೊಂದಿಗೆ ಆಡುತ್ತಿದೆ. ಇದಕ್ಕೂ ಮುನ್ನ ನಿನ್ನೆ ಮೊದಲು ಬ್ಯಾಟ್ ಮಾಡಿದ ಭಾರತ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 285 ರನ್ ಗಳಿಸಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಎಲ್ಲರಿಗೂ ನಮಸ್ತೆ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ಈಗ ನಿಮ್ಮೆಲ್ಲರಿಗೋಸ್ಕರ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಹಂತಕನ ಸಂಚು, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ.

ನಾಳೆ ಬೆಳಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮವಿರುತ್ತದೆ. 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 11:02 ಹೊಸ ಹಾಡು. 11:30 ಕಲಾಭಾರತಿ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ಗಳು. 2:45 ಚಿತ್ರದಾನ. 3:00 ಸಖಿ ಸಹೇಲಿ ಕಾರ್ಯಕ್ರಮ. 4:00 ಪರಿಮಳ. 5:05 ಸೇಫ್ ಟ್ರೈ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಐದು ಗಂಟೆ 40 ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:02 ಸೇಫ್ ಡ್ರೈವ್ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ. 7:22 ಕಗ್ಗದ ಸಿರಿ. 8:02 ಬೆಳ್ಳಿ ಬದುಕು. ಅತಿಥಿ ಕಲಾವಿದ ತಬಲಾ ನಾಣಿಯವರು. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ಗೆ

ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ ವೀರಕೇಸರಿ ಚಿತ್ರದಿಂದ. ಪಿ ಸುಶೀಲ ಹಾಗೂ ಕೂರ ಸೀತಾರಾಮ್ ಶಾಸ್ತ್ರಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಕ್ಷಮಿಸಿ, ಕೂರ ಸೀತಾರಾಮ್ ಶಾಸ್ತ್ರಿಯವರ ಸಾಹಿತ್ಯ ಘಂಟಸಾಲಾ ಅವರ ಸಂಗೀತ ಸಂಯೋಜನೆ ಇದೆ. ಪಿ ಸುಶೀಲ್ ಹಾಗೂ ಘಂಟಸಾಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

0: ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಕೂರ್ರಾಜ್ ಈ ಗೀತೆಯನ್ನ ಹಾಡಿದ್ರು. ಹಂಸಲೇಖಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಅದಾದ ನಂತರ ನಿಮ್ಮ ನೆಚ್ಚಿನ ಓಲ್ಡ್ ಇಸ್ ಗೋಲ್ಡ್ ಮುಂದುವರೆಯುವುದು.
1: Hello everyone, this is RJ Chetan with you on Spice, the voice of hope. As you know dear friends, muscle cramps are a common issue experienced by many individuals, especially in women over 50 years of age. These cramps can range from mild discomfort to severe pain and can occur in various parts of the body such as the legs, arms and the back. There are numerous causes of muscle cramps in women over 50 years of age, including age-related changes, medical conditions and lifestyle factors. Understanding the causes of these cramps can help women take appropriate steps

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಕಸ್ತೂರಿ ನಿವಾಸ ಚಿತ್ರದಿಂದ ಪಿಬಿ ಶ್ರೀನಿವಾಸ, ಗೋಪಿ ಸುಶೀಲ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಗಿರಿಕನ್ಯೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರಿ. ಮುಂದಿನ ಗೀತೆ ಮನಮೆಚ್ಚಿದ ಮಡದಿ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿದ್ದಾರೆ. ಕೂರಾ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 5:40. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಯಾವುದೋ ಒಂದು ಸರ್ಕಾರಿ ಕಚೇರಿ ಇರುತ್ತೆ, ಅಲ್ಲಿ ಒಬ್ಬರಿಗೆ ಏನೋ ಒಂದು ಕೆಲಸ ಆಗಬೇಕಾಗಿರ್ತದೆ, ಹೋಗಿ ಆ ಕೆಲಸ ಮಾಡ್ಕೋಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಿರ್ತದೆ. ಏನೋ ಒಂದು ಲಂಚ ರುಷುವತ್ತುಗಳನ್ನ ಏನೋ ಕೇಳ್ತಿರ್ತಾರೆ, ಅವರು ಕೇಳೋ ರೀತಿಯಲ್ಲಿ ಏನೋ ಒಂದು ಮಾಡ್ತಿರ್ತಾರೆ ಅಥವಾ ಬೇಕು ಅಂತಾನೆ ಮುಂದಾಗ್ತಿರ್ತಾರೆ. ಅವಾಗ ಇದೇನು ಈ ತರ ಮಾಡ್ತಿದಾರಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದೇ ಆಫೀಸ್ನಲ್ಲಿ ಇರುವಂತ ಅಧಿಕಾರಿಗಳಿಗೂ ಹೇಳೋಂಗಿಲ್ಲ, ಬೇರೆ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅವಾಗ?
3: ಅದೇ ಈಗ ಒಂದು ಮಾತಿದೆ ಸರ್, ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಅಲ್ಲಿರುವಂತ ದೇವರುಗಳಿಗೆ ನಾವು ಕಾಣಿಕೆ ಹಾಕಿದ್ರೆ ಮಾತ್ರ ಪ್ರಸಾದ ಕೊಡುವಂತದ್ದು ಅಂತ ಹೇಳಿದ್ರೆ, ಈಗ ಎಲ್ಲರೂ ನಾವು ಎಲ್ಲಾ ಅಧಿಕಾರಿಗಳ ಲಂಚ ತಗೊಳ್ತಾರೆ ಅಂತ ಹೇಳಿಲ್ಲ. ಒಂದು ಡೈರೆಕ್ಟ್ ಆಗಿಲ್ಲ ಅಂದ್ರು ಇಂಡೈರೆಕ್ಟ್ ಆಗಿ ಹಣದ ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ. ಆಗ ನಮ್ಮ ನಾಗರಿಕ ಏನ್ ಮಾಡ್ತಾನೆ, ನಂಗೆ ಯಾವಾಗ್ಲೂ ಯಾರು ಮನೆ ಮಠ ಬಿಟ್ಟು ಬರೋದು, ಕೆಲಸ ಕಡಲ್ದಾಡೋದು ಅಂತ ತಿಳ್ಕೊಂಡು ಕೆಲವರು ದುಡ್ಡು ಕೊಡ್ಲಿಕ್ಕೆ ಮುಂದಾಗ್ತಾರೆ. ನಿಜವಾಗಿ ಅದು ಕಾನೂನು ಬಾಹಿರ. ದುಡ್ಡು ಕೊಟ್ಟು ಟ್ರು ಅಂತ ಹೇಳಿದ್ರೆ ಆ ಒಂದು ವಾರದ ಕೆಲಸವನ್ನು ಇವತ್ತೇ 5 ನಿಮಿಷದಲ್ಲಿ ಆ ಕ್ಷಣದಲ್ಲೇ ಮಾಡಿಕೊಳ್ಳುವಂತ. ಈಗ ಯಾರಿಗಾದ್ರೂ ಅಂತಹ ಸನ್ನಿವೇಶಗಳು ಬಂದ್ರೆ ಅಥವಾ ಅಂತಹ ಹಣದ ಬೇಡಿಕೆ ಇಟ್ಟಂತದ್ದು ಬಂದ್ರೆ ಖಂಡಿತವಾಗಿ ದೂರನ್ನು ಕೊಡುವಂತಹ ಅವಕಾಶ ನಮ್ಮ ಕಾನೂನಿನಲ್ಲಿ ಇದೆ.
2: ಯಾರಿಗೆ ಕೊಡ್ಬೇಕು
3: ದೂರನ್ನು ಕೊಡ್ಬೇಕು ಅಂತ ಹೇಳಿದ್ರೆ, ಮೇನ್ ಆಗಿ ಪ್ರೂಫ್ ಇಟ್ಕೋಬೇಕು. ಡೈರೆಕ್ಟ್ ಆಗಿ ಅವನು ಹಣ ಕೇಳ್ತಿದ್ದಾನೆ ಅಂತ ಅಧಿಕಾರಿ ಹಣ ಕೇಳ್ತಿದ್ದ ಬಾಯಿ ಮಾತಿನಲ್ಲಿ ಆಗಲ್ಲ,
2: ನಡೆಯಲ್ಲ.
3: ಯಾವುದೇ ಒಂದು ನಮ್ಮ ನ್ಯಾಯಾಲಯದಲ್ಲಿ ಕೇಸ್

0: ಮಾಡಬೇಕಾದ್ರೂ ಅಷ್ಟೆ, ಮೇನ್ ಆಗಿ ಕರೆಕ್ಟ್ ಆದಂತ ಸಾಕ್ಷಿ ಬೇಕು. ಸಾಕ್ಷಿ ಇದ್ರೆ ಮಾತ್ರ ತನಿಖೆಯನ್ನು ಮಾಡುವಂತಹದ್ದಾಗಿರ್ಬೋದು ಅಥವಾ ತಪ್ಪಿತಸ್ಥನಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಅವಕಾಶ ಇರುವಂತಹದ್ದು. ಪ್ರೂಫ್ ಅಲ್ಲಿ ಯಾವ್ದು ಅಂತ ಹೇಳಿದ್ರೆ ಒಂದು ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಅವನು ಹಣಕ್ಕೆ ಬೇಡಿಕೆ ಇಟ್ಟಂತಹ ವಿಡಿಯೋಗಳಾಗಿರ್ಬೋದು, ಅದೆಲ್ಲವೂ ಸಹ ಪ್ರೂಫ್ ಇದ್ದಲ್ಲಿ ನಾವು ಇಮಿಡಿಯೇಟ್ ಆಗಿ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಬೇಕಾಗುತ್ತೆ. ಅವರು ಖಂಡಿತವಾಗಿ ಪ್ರೂಫ್ ಇದ್ದ ತಕ್ಷಣದಲ್ಲಿ ನಮಗೆ ಅವರು ಬೆಂಬಲವನ್ನು ನೀಡ್ತಾರೆ.
1: ಅಂದ್ರೆ ಲೋಕಾಯುಕ್ತ ಕಚೇರಿಗೆ ಹೋಗಿ ದೂರು ಕೊಡ್ಬೇಕಾ?
0: ಹೌದು. ಈಗ ಕೆಲವರಿಗೆ ಏನಂತ ಹೇಳಿದ್ರೆ ಓಪನ್ ಆಗಿ ಹೇಳಲಿಕ್ಕೆ ಧೈರ್ಯ ಇರಲ್ಲ. ಈಗ ನಾವು ಲೋಕಲ್ ಆಗಿ ಯಾವಾಗ್ಲೂ ಡೈಲಿ ನೋಡುವಂತ ಅಧಿಕಾರಿಗಳು, ನಾನೆಲ್ಲಾದ್ರೂ ಅವರು ಮಾಡಿದಂತ ತಪ್ಪನ್ನು ಪಬ್ಲಿಕ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತೊಂದರೆ ಆಗ್ತದೋ ಅಂತ ಹೇಳ್ಕೊಂಡು ಹೇಳದೆ ಸುಮ್ಮನೆ ಇರ್ತಾರೆ. ಅಂತವರಿಗೂ ಸಹ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಒಂದು ಸಹಾಯವಾಣಿ ಇದೆ, 1964 ಅಂತ ಹೇಳ್ಕೊಂಡು, 1964 ಅಂತೇಳಿ, ಅದು ಆಂಟಿ ಕರಪ್ಷನ್ ಅಂತ ಹೇಳುವಂತ ಒಂದು ಸಹಾಯವಾಣಿ. ನಿಮಗೆ ಏನೇ ಅಂತ ಸಮಸ್ಯೆಗಳು ಬಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ದೂರನ್ನ ಸಲ್ಲಿಸಬಹುದಾಗ್ತದೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಏನು ಲೋಕಾಯುಕ್ತರು ರೈಡ್ ಮಾಡುವಂತಹದ್ದು, ಕೆಲವೊಂದು ಸಲ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರೇ ಒಂದು ಹಣವನ್ನು ಕೊಡ್ತಾರೆ, ಒಂದು ಅದೇನೋ ಪೌಡರ್ ಏನೋ ಅವರು
1: ಕೊಟ್ಟು ನೇರವಾಗಿ ರೆಡ್ ಹ್ಯಾಂಡ್ ಆಗಿ
0: ಅರೆಸ್ಟ್ ಮಾಡ್ತಾರೆ. ಹೌದು. ಆ ಅಮೌಂಟ್ ಅಲ್ಲಿ ಅವರಿಗೆ ಸಾಕ್ಷಿ ಕೂಡ ಡೈರೆಕ್ಟ್ ಆಗಿ ಸಿಗ್ತದೆ. ಇದಕ್ಕೆ ಶಿಕ್ಷೆ ಎಷ್ಟಪ್ಪ ಅಂತ ಹೇಳಿದ್ರೆ, ಅಂತಹ ಅಧಿಕಾರಿಗಳು ಸಿಕ್ಕಾಕೊಂಡಂತಹ ಪಕ್ಷದಲ್ಲಿ ಸಾಕ್ಷಿ ವಿಚಾರಣೆಯಾಗಿ ಜಡ್ಜ್ಮೆಂಟ್ ಆದಂತಹ ಸಂದರ್ಭದಲ್ಲಿ 3 ವರ್ಷದಿಂದ 7 ವರ್ಷ ತನಕ ಶಿಕ್ಷೆಯನ್ನು ಸಹ ಯಾವ ಅಧಿಕಾರಿ ಮಾಡಿರ್ತಾನೆ ಅವನಿಗೆ ಶಿಕ್ಷೆಗೆ ಗುರಿಪಡಿಸ್ತಾರೆ.
1: ಮತ್ತೆ ಅವನು ಸೇವಾ ದಸ್ತಾವೇಜಿನಲ್ಲಿ ಎಲ್ಲಾ ದಾಖಲೆಗಳಾಗ್ತವೆ.
0: ಹೌದು.
1: ಸೇವೆಯಲ್ಲಿ ತುಂಬಾ ಒಂದು ದೊಡ್ಡ ಕಪ್ಪು ಚುಕ್ಕೆ ಅದಕ್ಕೆ ಆಮೇಲೆ ಎಲ್ಲರೂ ಸಾರ್ವಜನಿಕರು ಮಾತಾಡೋದೇನಂದ್ರೆ, ಸರ್ಕಾರ ಅವರಿಗೆ ವೇತನ ಕೊಡುತ್ತೆ, ಆದರೂ ಕೂಡ ಇನ್ನೊಬ್ಬರ ಹಣಕ್ಕಾಗಿ ಇವರು ತಪ್ಪಲ್ವಾ? ಅದು ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಇದು ಕಾನೂನು ಬಾಹಿರ ಯಾವ್ದಿರುತ್ತೆ ಅದು ನೋಡ್ಕೋಬೇಕು, ಅದನ್ನ ಎಲ್ಲಿ ದೂರು ಕೊಡಬೇಕು ಅದನ್ನ ಕೊಡಬೇಕು. ಈ ರೀತಿ ಯಾರಾದರೂ ಲಂಚಕ್ಕೆ ಏನಾದರೂ ಕೇಳ್ತಿದ್ರೆ ಅದನ್ನ ಖಂಡಿತವಾಗಿ ಲೋಕಾಯುಕ್ತರ ಗಮನಕ್ಕೆ ತರಬಹುದು. ಅಥವಾ 1964 ಏನೇ ಸಂಖ್ಯೆ ಇದೆ ಅಲ್ಲಿಗೂ ಕೂಡ ಫೋನ್ ಮಾಡಿ ಮಾಹಿತಿಯನ್ನು ಕೊಡಬಹುದು. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಪ್ರಿಯ ಪಿವಿ ಅವರೇ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೇನೆ ಮಣಿ ಅವರು ಸಂದೇಶ ಕಳಿಸಿದ್ದಾರೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ, ಧರ್ಮಣ್ಣ ದನಿ ಅವರು ಇಳಿ ಹೊತ್ತಿನಲ್ಲಿ ಚೆಲುವೆ ನೀನು ನಕ್ಕರೆ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು ಇವತ್ತಿನ ಹಾಡುಗಳೆಲ್ಲ ಸೂಪರ್ ಆಗಿದೆ ಥ್ಯಾಂಕ್ ಯು ಅಂತಿದ್ದಾರೆ. ಎಲ್ಲ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿರೋದು ಮಯೂರ್ಕೋಟಿ ಚನ್ನಾಪುರ ಭದ್ರಾವತಿಯಿಂದ, ಗೀತಾ ಗುಚ್ಚಬಾಬು ಮಲ್ಲಪ್ಪನಹಳ್ಳಿಯಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿ ಹಾಡುಗಳು ಸೂಪರ್ ಆಗಿದೆ, ನಿಮ್ಮ ನಿರೂಪಣೆ ಧ್ವನಿ ತುಂಬ ಚೆನ್ನಾಗಿದೆ ಅಂತ ಸಂದೇಶ ಕಳಿಸಿದ್ದೀರಾ. ಎಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೀತೆ ಮೂಡಿ ಬರ್ತಿದೆ, ತಾಯಿ ಇಲ್ಲದ ತವರು ಚಿತ್ರದಿಂದ ಚಿತ್ರಾರವರು ಹಾಡಿದ್ದಾರೆ. ಹಂಸಲೇಖಾರವರ ಸಂಗೀತ ಹಾಗೂ ಸಂಯೋಜನೆ ಈ ಗೀತೆಗಿದೆ.

ಸೌರಾಷ್ಟ್ರಪೇಟ್ ಬೆಂಗಳೂರು ಇಂದ ಅಮರಾವತಿ ಹರಿಕುಮಾರ್ ಅವರು, ಎಲ್ಲಾ ಹಾಡುಗಳು ಸೂಪರ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೇನೆ ನಂಬರ್ ಎಂಡಿಂಗ್ ವಿತ್ 3030, ನಿಮ್ಮ ಹೆಸರೇನ್ರಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಷೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಿದೆ. ವಸಂತ ಗೀತ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಜಿ ಉದಯ್ ಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ನಿಮ್ಮ ಸಂಜೆ ಕೂಡ ಸೂಪರ್ ಆಗಿರ್ಲಿ ಅಂತ ಹೇಳ್ತಾ ಈ ಕೊನೆಯ ಗೀತೆ

0: ನಿಮ್ಮ ಸಂಜೆ ಕೂಡ ಹಾಯಾಗಿರ್ಲಿ, ಖುಷಿ ಖುಷಿಯಾಗಿರ್ಲಿ. ಸಮಯ 6 ಗಂಟೆ ಆಯಿತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ವಿಶ್ವ ಜನಸಂಖ್ಯಾ ದಿನವು ಅಭಿವೃದ್ದಿ, ಪ್ರತಿಯೊಬ್ಬ ನಾಗರಿಕನ ಅಗತ್ಯಗಳು ಮತ್ತು ಆಶೋತ್ತರಗಳಿಗೆ ಅನುಗುಣವಾಗಿ ಸಾಗಬೇಕು ಎಂಬುದನ್ನು ನೆನಪಿಸುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಮೈಸೂರಿನಲ್ಲಿಂದು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಬೆಳೆ ವಿಮೆಗೆ ಅಧಿಸೂಚಿಸಲಾಗಿದೆ. ನೀರಾವರಿ ಈರುಳ್ಳಿ ಬೆಳೆ ವಿಮೆ ನೋಂದಣಿಗೆ ಇದೇ 15 ಕೊನೆಯ ದಿನವಾಗಿದ್ದು, ಉಳಿದ ಬೆಳೆಗಳಿಗೆ ಇದೇ 31ರವರೆಗೆ ಅವಕಾಶವಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇಂದು ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ 36,188 ಬಾಕಿ ಇರುವ ಪ್ರಕರಣಗಳ ಪೈಕಿ 8,882 ಪ್ರಕರಣಗಳು ಲೋಕ ಅದಾಲತ್ಗೆ ಬಂದಿದ್ದು, ಇದರಲ್ಲಿ 4,957 ಪ್ರಕರಣಗಳಿಗೆ ಸೌಹಾರ್ದಯುತ ರಾಜಿಸಂಧಾನದ ವಿಚಾರಣೆ ನಡೆದಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಸೌಥಂಪ್ಟನ್ನಲ್ಲಿರುವ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯಲಿದೆ. ಭಾರತೀಯ ಕಾಲಮಾನ ರಾತ್ರಿ 7 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ಇತ್ತೀಚಿನ ವರದಿಯಂತೆ 5 ವಿಕೆಟ್ನಷ್ಟಕ್ಕೆ 137 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಇರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಗಾನ ಭಜನದ ವಿಷಯ ಏನು ಗೊತ್ತಾ? ಮಳೆಗಾಲ ಎಲ್ಲ ಕಡೆ ಶುರುವಾಗಿದೆ. ಈ ಮಳೆಗಾಲದಲ್ಲಿ ಅಂತಾನೆ ಸ್ಪೆಷಲ್ ಆಗಿ ಒಂದಷ್ಟು ತಿಂಡಿಗಳನ್ನು ಖಾದ್ಯಗಳನ್ನು ಮಾಡ್ತೀವಿ. ಮಲೆನಾಡಾಗಿರ್ಬೋದು, ಕರಾವಳಿ ಆಗಿರ್ಬೋದು, ಅಥವಾ ನಿಮ್ಮ ನಿಮ್ಮ ಊರುಗಳಲ್ಲಿ ಒಂದಷ್ಟು ಮಳೆಗಾಲಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಕಾಯ್ದಿರಿಸಿದಂತಹ ಒಂದಷ್ಟು ಖಾದ್ಯಗಳನ್ನು ಮಾಡ್ತೀವಿ. ಯಾವ್ದ್ಯಾವ್ದದು ಆ ಖಾದ್ಯಗಳ ಬಗ್ಗೆ, ತಿಂಡಿ ತಿನಿಸುಗಳ ಬಗ್ಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಾತಾಡ್ತಾ ಸಾಕ್ತೀವಿ. ತಿಂಡಿ ಅಂತ ಹೇಳಿದ ತಕ್ಷಣ ಬಾಯಲ್ಲಿ ಕೆಲವ್ರಿಗೆ ನೀರು ಬರ್ತಾ ಇರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ವೀಕೆಂಡ್ ಬೇರೆ, ಸಂಜೆ ಹೊತ್ತಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಸೊ ಮನೇಲಿ ಮಾಡೋಕ್ಕಾಗಲಿಲ್ಲ ಅಥವಾ ಏನೋ ಆಯಿತು, ತಿನ್ನೋಂಥ ಫ್ರೀ ಇಲ್ಲ, ಏನೋ ಕೆಲಸದಲ್ಲಿದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ಹಾಡಲ್ಲಾದರೂ ಅದರ ಸವಿಯನ್ನು ಸವಿಬೋದಲ್ವಾ? ಸದ್ಯಕ್ಕೆ ಒಗ್ಗರಣೆ ಈ ಚಿತ್ರದಿಂದ ಕೈಲಾಶ್ ಕೀರ್ ಹಾಡಿದ್ದಾರೆ, ಜಯಂತ್ ಕಾಕಿನಿಯವರ ಸಾಹಿತ್ಯ, ಇಳೆಯರಾಜಾ ಅವರ ಸಂಗೀತ ಸಂಯೋಜನೆ ಇದೆ. ಸೊ ಎಲ್ಲ ತಿಂಡಿಯನ್ನು ಒಂದ್ಸಲಿ ಸವಿದು ಬನ್ನಿ, ಅದಾದ ಮೇಲೆ ಮಳೆಗಾಲದ ತಿಂಡಿಗಳ ಬಗ್ಗೆ ಮಾತಾಡೋಣ.

ಹೌದು, ನಮ್ಮ ಜನುಮ ನಾವು ಬದುಕ್ತಾ ಇದ್ದೀವಿ, ಆದರೆ ಈ ಬದುಕಿನ ಜೊತೆಗೆ ನಮ್ಮ ಬಾಯಿ ರುಚಿ ನಾಲಿಗೆಗೂ ಒಂದು ಸ್ವಲ್ಪ ರುಚಿ ಕೊಟ್ಟರೆ ಮನಸ್ಸು ಕೂಡ ಖುಷಿಯಾಗತ್ತೆ. ಎಷ್ಟೋ ಬಗೆ ಬಗೆಯ ತಿಂಡಿಗಳಿರುತ್ತೆ, ಖಾದ್ಯಗಳಿರುತ್ತೆ. ನೀವು ಒಂದೊಂದು ಕಡೆ ಒಂದೊಂದು ಊರಿಗೆ ಹೋದರೆ ಒಂದೊಂದು ತಿಂಡಿ ಫೇಮಸ್. ಸೊ ಆ ಊರಿಗೆ ಹೋದಾಗ ಅದನ್ನು ತಿಂದೇ ಬರೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಅದರಲ್ಲೂ ಈ ಮಳೆಗಾಲ ಅಂತ ಬಂದಾಗ ಹೆಚ್ಚಾಗಿ ಮಲೆನಾಡಾಗಿರ್ಬೋದು, ಕರಾವಳಿ ಕಡೆ ಆಗಿರ್ಬೋದು, ಸಾಕಷ್ಟು ಬೇರೆ ಬೇರೆ ತರಹದ ವಿಧ ವಿಧವಾದ ಅಡಿಗೆಗಳನ್ನು ತಿಂಡಿಗಳನ್ನು ಮಾಡ್ತಾರೆ. ಕಳಲೆ ಅಂತ ನೀವು ಕೇಳಿರ್ಬೋದು, ಇದು ಬಿದಿರಿನ ಚಿಗುರು. ಈ ಕಳಲೆಯಿಂದ ಪಲ್ಯ, ಸಾಂಬಾರು, ಎಷ್ಟೋ ಕಡೆ ಉಪ್ಪಿನಕಾಯಿ ಅಥವಾ ಇನ್ನೂ ಇನ್ನೇನೇನೇನೋ ಮಾಡ್ತಾರೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಅದನ್ನು ಕಡತವು ಬಿದಿರಿನ ಚಿಗುರು, ಅದು ಬ್ಯಾಂಬೂ ಶೂಟ್ದ ಚಿಗುರನ್ನು ತಂದು ತಕ್ಷಣ ತಿನ್ನೋಕ್ಕಿಲ್ಲ, ಅದು 3 ದಿವಸ ಅದನ್ನು ಹೆಚ್ಚಿ ನೀರಲ್ಲಿ ನೆನೆಸಿಡಬೇಕು. ಅದಾದ ಮೇಲೆ ಅದನ್ನು ಬಳಸ್ಬೋದು. ಅದಕ್ಕೆ ಅಂತಲೇ ಪ್ರಕೃತಿ ಕೊಟ್ಟಿರುವಂಥ ಒಂದು ಅದ್ಭುತವಾದ ಪರಿಮಳ ಇರುತ್ತೆ. ನೀವು ನಿಮ್ಮ ಮನೆಗೇನಾದರೂ ಕಳಲೆ ತಂದಿದ್ದೀರಾ ಅಂತ ಗೊತ್ತಾದರೆ ಮನೆ ಎಂಟ್ರಿ ಕೊಟ್ಟ ತಕ್ಷಣ ಆ ಘಮ, ಹೇಗೆ ಹಲಸಿನ ಹಣ್ಣಿನ ಘಮ ಎಲ್ಲ ಕಡೆ ಪಸರಿರುತ್ತೋ ಹಾಗೆ ಈ ಕಳಲೆ ಘಮ ಕೂಡ. ಮಲೆನಾಡು, ಕರಾವಳಿ, ಕೊಡಗು ಈ ಕಡೆಯವ್ರಿಗೆಲ್ಲರಿಗೂ ಈ ಕಳಲೆ ಬಗ್ಗೆ ಗೊತ್ತಿರುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಬ್ಯಾಂಬೂ ಶೂಟ್, ಬಿದಿರಿನ ಚಿಗುರು ಚಿಗುರಿರುತ್ತಲ್ಲ, ಅದನ್ನು ಕಟ್ ಮಾಡಿಕೊಂಡು ಬರ್ತಾರೆ. ಕಟ್ ಮಾಡಿದ ತಕ್ಷಣ ತಿನ್ನಬಾರ್ದು, ಅದು ವಿಷ ಅಂತ ಕೂಡ ಹೇಳ್ತಾರೆ. ಜಾನುವಾರುಗಳಿಗೂ ಕೂಡ ಅದನ್ನು ಹಾಕೋದಿಲ್ಲ. ನಿಮಗೂ ನಿಮ್ಮ ಮನೆಯಲ್ಲೂ ಕಳಲೆಯ ಖಾದ್ಯ ಸವಿ ಮಾಡ್ತೀರಾ? ಮಾಡೋದಾದರೆ ಸಂದೇಶ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮತ್ತಷ್ಟು ಮಲೆನಾಡಿನಲ್ಲಿ, ಕರಾವಳಿಯಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಏನೇನು ತಿಂಡಿ ಮಾಡ್ತಾರೆ, ಯಾವ್ಯಾವ್ದ್ರಿಂದ ಏನೇನು ಮಾಡ್ತಾರೆ, ಎಲ್ಲದರ ಬಗ್ಗೆ ಮಾತಾಡೋಣ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದಲ್ಲಿ. ನಿಮ್ಮ ಕಡೆ ನಿಮ್ಮ ಊರಿನಲ್ಲಿ ಏನು ಸ್ಪೆಷಲ್ ಮಾಡ್ತಾರೆ ನೀವು ಕೂಡ ಬರೆದು ಕಳಿಸ್ಬೋದು. ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಿದೆ, ಟ್ಯೂನ್ ಮಾಡಿ ಕೇಳ್ತಾರೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಹೌಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಿದ್ದಾರೆ, ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಮಳೆಗಾಲದಲ್ಲಿ ತಿಂತೀವಿ ಅಂತ ಹೇಳ್ತಿದ್ರೆ, ಒಂದೇ ಹಾಡಿನಲ್ಲಿ ಎಲ್ಲಾ ತಿಂಡಿ ಊಟ ಬಿಸಿಯಾಗಿ ಸವಿದಂತಾಯ್ತು ನಳಪಾಕ ಅಂತಿರೋದು ಕರಿಬಸಪ್ಪ ಪಿ ಹರಪನಹಳ್ಳಿಯಿಂದ. ಅನುಷಾ ಅವರು, ಬೋಂಡಾ ಬಜ್ಜಿ ವಡೆ ಅಂಬೋಡೆ ಗಿರ್ಮಿಟ್ ಸಂಡಿಗೆ ಎಲ್ಲ ಗೊತ್ತಿತ್ತು, ಕಳಲೆ ಬಗ್ಗೆ ಗೊತ್ತಿಲ್ಲ, ಈಗಷ್ಟೇ ತಿಳಿಯಿತು, ಕಲಿತು ಅದನ್ನು ಕೂಡ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸುನೀತಾ ಸೌಮ್ಯಾಜಿಯವರು ಮೈಸೂರು ಶಕ್ತಿನಗರದಿಂದ, ನಾವು ಉಡುಪಿಯವರು, ನಮ್ಮಲ್ಲಿ ಮಳೆಗಾಲದಲ್ಲಿ ಪತ್ರೊಡೆ ಬಹಳ ಮಾಡ್ತೀವಿ, ಹಾಗೆಯೇ ಬೇಸಿಗೆಯಲ್ಲಿ ಹಲಸಿನ ಹಪ್ಪಳ ಗೆಣಸಿನ ಹಪ್ಪಳ ಸಂಡಿಗೆ ಹೀಗೆ ಮಾಡಿರೋದನ್ನು ಮಳೆಗಾಲದಲ್ಲಿ ಹೆಚ್ಚು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟೋ ಸಲ ಮಳೆಗಾಲದಕ್ಕೆ ಅಂತಲೇ ಬೇಸಿಗೆಯಲ್ಲಿ ಚಕ್ಲಿ ಹಪ್ಪಳ ಎಲ್ಲದೂ, ಅದರಲ್ಲೂ ಹಲಸಿನಕಾಯಿ ಹಪ್ಪಳ, ಗೆಣಸಿನ ಹಪ್ಪಳ, ಉದ್ದಿನ ಹಪ್ಪಳ, ಏನೇನು ಹಪ್ಪಳ ಎಲ್ಲ ಮಾಡ್ಬೋದು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಮಳೆಗಾಲದಲ್ಲಿ ಅದನ್ನು ಕರೆದು ಸಂಜೆ ಮನೆಯವ್ರ ಜೊತೆ ಕುತ್ಕೊಂಡು ತಿಂತಾ ಹರಟೆ ಹೊಡೆದ್ರೆ ಅದರದ್ದು ಮಜಾನೆ ಖುಷಿನೇ ಬೇರೆ ರೀತಿ ಇರುತ್ತೆ. ಇನ್ನು ಕಳಲೆ ಆದಮೇಲೆ ಕೆಸು, ಕೆಸುವಿನ ಸೊಪ್ಪು, ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದರೆ ಆ ಕೆಸುವಿನಲ್ಲೂ ಸುಮಾರು ಥರ ವೆರೈಟಿ ಇರುತ್ತೆ. ಮರಗೆಸು ಅಂತ ಹೇಳ್ತಾರೆ, ಹಾಗೆಯೇ ಹಾಲು ಕೆಸು ಅಂತ ಹೇಳ್ತಾರೆ. ಸಾಕಷ್ಟು ಥರದ ಕೆಸುವಿನ ಎಲೆ ಬೇರೆ, ಆ ಕೆಸುವಿನ ಗೆಡ್ಡೆಯಿಂದಲೂ ಕೂಡ ಸಾಕಷ್ಟು ಜನ ಕರಿತ ತಿಂಡಿ ಮಿಕ್ಸರ್ಗಳನ್ನು ಮಾಡ್ತಾರೆ, ಹಾಗೆಯೇ ಖಾರದ ಕಡ್ಡಿ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ ಮಳೆಗಾಲದಲ್ಲಿ. ಕೆಸುವಿನ ಎಲೆ ಜೊತೆ ಕೆಸುವಿನ ದಂಟನ್ನು ಕೂಡ ಯೂಸ್ ಮಾಡಿ ಅದರದ್ದು ಪಲ್ಯ ಗೊಜ್ಜು ಎಲ್ಲ ಮಾಡ್ತಾರೆ. ಹೇಗೆ ಅಂದರೆ, ಒಂದು ಗಿಡ ಸಿಕ್ತು ಅಂದರೆ ಅದರದ್ದು ಎಲೆ ಸಿಪ್ಪೆ ಕಾಂಡ ಗೆಡ್ಡೆ ಯಾವುದನ್ನು ವೇಸ್ಟ್ ಮಾಡೋದಿಲ್ಲ ನಮ್ಮ ಹಿರಿಯರು. ಎಷ್ಟು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರಲ್ವಾ, ಒಂದು ಸಸ್ಯದಿಂದ ಆ ಒಂದು ಸಸ್ಯದ ಸಂಪೂರ್ಣ ವಿಟಮಿನ್ಸ್ ಪ್ರೋಟೀನ್ಸ್ ಏನೇನಿದೆಯೋ ಎಲ್ಲ ನಾವು ತಗೊಂಡ್ಬಿಡ್ಬೇಕು ಅಂತ ಹೇಳಿ ಕೆಸುವಿನ ಎಲೆಯಿಂದ ಏನೇನೆಲ್ಲ ತಿಂಡಿ ಮಾಡ್ತಾರೆ, ಕೆಸುವಿನ ದಂಟಿಂದ ಕೆಸುವಿನ ಗೆಡ್ಡೆಯಿಂದ ಏನೇನು ಮಾಡ್ತಾರೆ, ಎಸ್ಪೆಷಲಿ ಮಳೆಗಾಲದಲ್ಲಿ ಏನೇನು ಮಾಡ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಗೊತ್ತಿದ್ರೆ ನಿಮ್ಮ ಮನೆಯಲ್ಲೂ ಅದನ್ನು ಮಾಡಿ ನೀವು ತಿಂದು ಸವಿತಿದ್ರೆ ಸಂದೇಶ ಕಳಿಸ್ಬೋದು ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತಾ ಇದೆ, 9483091029 ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.
1: ಗಂಗಾ

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಳೆಗಾಲದ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕಳಲೆ ಆಯ್ತು, ಕಳಲೆ ಪಲ್ಯ, ಕಳಲೆ ಸಾಂಬಾರು, ಕಳಲೆದು ಇನ್ನೇನೇನೇನಾರು ಐಟಮು, ಕಳಲೆ ಉಪ್ಪಿನಕಾಯಿ, ಇದೆಲ್ಲ ಆಯ್ತು. ಇದಾದ್ಮೇಲೆ ಕೆಸುವು. ಈ ಕೆಸುವಿನಲ್ಲಿ, ಈ ಕೆಸುವಿನ ಸೊಪ್ಪಿನಲ್ಲಿ ಪತ್ರೊಡೆ ಅಂತ ಮಾಡ್ತಾರೆ, ಹಾಗೇನೆ ಚಟ್ಟಿ ಅಂತ ಮಾಡ್ತಾರೆ. ಆ ಪತ್ರೊಡೆ ಸೊಪ್ಪನ್ನ ಅದಕ್ಕೆ ಹಿಟ್ಟೆಲ್ಲ ಸೌರಿ ಹಬೆಯಲ್ಲಿ ಬೇಯಿಸಿ ಅದನ್ನ ತೆಳ್ಳ ಕಟ್ ಮಾಡಿ ದೋಸೆ ಕಾವಲಿ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ತಿಂದ್ರೆ ಆಹಾ, ಎಂತಹ ರುಚಿ ಗೊತ್ತಾ? ಮಲೆನಾಡು, ಕರಾವಳಿ, ಉಡುಪಿ ಈ ಕಡೆ ಇರೋರು ಎಲ್ಲರಿಗೂ ಗೊತ್ತಿರುತ್ತ ಇದ್ರ ರುಚಿ. ಹೆಚ್ಚಪಾಲು ಬೆಂಗಳೂರಲ್ಲಿ ಇರೋರ್ಗೂ ಗೊತ್ತಿರಬಹುದೇನೋ. ಹಾಗೇನೆ ಈ ಕೆಸುವಿನಲ್ಲಿ ಪತ್ರೊಡೆ, ಚಟ್ಟಿ ಇದೆಲ್ಲ ಮಾಡ್ತಾರೆ. ಕೆಸುವಿನ ಸೊಪ್ಪಿನ ಗೊಜ್ಜು ಕೂಡ ಮಾಡ್ತಾರೆ. ಬಿಸಿ ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡು ಈ ಗೊಜ್ಜನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಕೊಡ್ತಾರೆ. ಇನ್ನು ಈ ಕೆಸುವಿನ ಸೊಪ್ಪಿನ ದಂಟೆ ಇರತ್ತಲ್ಲ, ಆ ದಂಟನ ಮೇಲ್ಗಡೆ ಸಿಪ್ಪೆ ತೆಗೆದು ಆ ದಂಟಲ್ಲಿ ಕೂಡ ಕೆಲವೊಬ್ರು ಪಲ್ಯ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಈ ತರದೆಲ್ಲ ಖಾದ್ಯಗಳನ್ನ ಮಾಡ್ತಾರೆ. ಇನ್ನು ಕೆಸುವಿನ ಗೆಡ್ಡೆ ಅಂದ್ರೆ ಭೂಮಿ ಅಡಿ ಅದರ ಗೆಡ್ಡೆ ಬೆಳೆದಿರುತ್ತಲ್ಲ, ಆ ಗೆಡ್ಡೆಯಲ್ಲಿ ಕೂಡ ಸಾಕಷ್ಟು ತರದ ವಿಧ ವಿಧವಾದ ಅಡಿಗೆಗಳನ್ನ ಮಾಡಬಹುದು. ಕೆಲವರು ಮೆಣಸುಗಾಯಿ, ಕಾಯಿ ರಸ ಈ ತರದ್ದೆಲ್ಲ ಅಡಿಗೆ ಮಾಡಿದ್ರೆ, ಇನ್ ಕೆಲವರು ಕುರುಕಲು ತಿಂಡಿ, ಖಾರದ ಕಡ್ಡಿ, ಮಿಕ್ಸರು ಆ ತರದನ್ನೆಲ್ಲ ಮಾಡ್ತಾರೆ. ಅದನ್ನ ಬೇಯಿಸಿ

ಸ್ಮ್ಯಾಶ್ ಮಾಡಿ ಅದನ್ನು ಮಾಡ್ತಾರೆ, ಇನ್ನು ಕೆಲವರು ಚಿಪ್ಸ್ ಮಾಡ್ತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಥರ ವಿಧ ವಿಧವಾದ ತಿಂಡಿಗಳನ್ನು ಮಾಡ್ತಾರೆ. ಯಾಕೆ ಮಳೆಗಾಲದಲ್ಲೇ ಮಾಡ್ತಾರೆ ಅಂದರೆ ಇದೆಲ್ಲ ಸಿಗೋದು ಮಳೆಗಾಲದಲ್ಲೇ ಹೆಚ್ಚು. ಬೇರೆ ಟೈಮಲ್ಲಿ ಸಿಕ್ಕಿದ್ರು ಕೂಡ ಆ ಮಳೆಗಾಲದಲ್ಲಿ ಸಿಗುವಂಥ ರುಚಿ ಬೇರೆ ಸಮಯದಲ್ಲಿ ಸಿಗೋದಿಲ್ಲ. ಹಾಗಾಗಿ ಮಲೆನಾಡು, ಕರಾವಳಿ, ಉಡುಪಿ ಈ ಥರದ್ದೆಲ್ಲ ಜಾಗಗಳಲ್ಲಿ ಮಳೆಗಾಲ ಅಂದರೆ ಒಂಥರ ಹಬ್ಬ ಇದ್ದಂಗೆ, ಬಾಯಿಗೆ ಬಿಡುವೇ ಇರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಮತ್ತೊಂದಿಷ್ಟು ಮಳೆಗಾಲದ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡೋಣ ಸೇಫ್ ಡ್ರೈವ್ ಗಾನ ಭಜನದಲ್ಲಿ. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಹಾಗೆ ಬರಬಾ.
1: ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಘ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ.

0: ಇದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನು ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡಾ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
5: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:50. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ ಆಗತ್ತೆ. ಅದಕ್ಕೂ ಮುಂಚೆ ಕನ್ನಡದ ಗೀತೆಯನ್ನ ಕೇಳಿ ಕನ್ನಡದ ಕಂಪನ್ನ ಆಸ್ವಾದಿಸಿದ್ರೆ ಎಷ್ಟು ಚಂದ ಅಲ್ವಾ? ಕನ್ನಡದ ಗೀತೆಯನ್ನ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಅದಾದ ನಂತರ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
3: ಈಗ ಈ ಔಟ್ಡೇಟೆಡ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನ ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಜೀವನವು ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ, ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸಂಭವಿಸುವಂತಹ ಪ್ರಶ್ನೆಗಳು ಆ ರೀತಿ. ಈಗ ರಾಮಾಯಣ ಎಂಬಂತಹ ಒಂದು ಕಾವ್ಯವನ್ನೇ ತಗೊಳ್ಳೋಣ,
4: ಸರಿ,
3: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣವು ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
4: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
3: ಅದು ಆ ಪಾತ್ರಗಳು ಹಾಗಿರಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾ ಇದ್ದಾರೆ, ಅವರು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕನುಸಾರವಾಗಿ ಅವರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವೂ ಹೇಗೆ ಒಂದು ರೀತಿ ಬದಲಾವಣೆ ಆಯ್ತು, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷ ಆಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನ ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿಯತಕ್ಕಂಥ ಆ ಸತ್ಯಗಳೇ. ಅವು ತೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ. ಆ ತೂರದ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನ ದನ ಕಾಯೋದೊಂದು ಬಿಡಬಹುದು ನಮ್ಮ ಗ್ರಾಮಗಳಲ್ಲಿ. ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿ ಅವರೇ ಕಾಯಿಸ್ತಾರೆ. ಆದ್ರೆ ಅಂತ ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂತಹ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕಾಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥ ನಮ್ಮ ಪದ್ಧತಿಗಳು ಇಂಥವುಗಳು ಯಾವ್ದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ರೆ ಲೇಖಕರಿಗೆಲ್ಲ ಒಂದು ಮೇಲ್ಪಂಕ್ತಿ ಆಗುತ್ತೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ಧತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ವಿಯೆಟ್ನಾಂನ ಪುಕ್ವಾಕಾ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚುಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆ ಇದ್ದು ಉಳಿದ 21 ಜನರನ್ನು ರಕ್ಷಿಸಲಾಗಿದೆ. ಮಳೆಯ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಕ್ಷಿಪ್ರಗತಿಯಲ್ಲಿ ಮುಂದುವರೆದಿದ್ದು ಜಿಲ್ಲೆಯಾದ್ಯಂತ ಒಟ್ಟು 12,48,443 ಮತದಾರರ ನಮೂನೆಗಳನ್ನು ವಿತರಿಸುವ ಕಾರ್ಯ ಪೂರ್ಣಗೊಂಡಿದೆ. ವಿತರಣೆಯಾದ ನಮೂನೆಗಳ ಪೈಕಿ 247,287 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯವನ್ನು ನಿಗದಿತ ಅವಧಿಯೊಳಗೆ ಸಮರ್ಪಕವಾಗಿ ಪೂರ್ಣಗೊಳಿಸಬೇಕು. ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಅನರ್ಹ ಹೆಸರುಗಳು ಉಳಿಯದಂತೆ ಸೂಕ್ತ ಪರಿಶೀಲನೆ ನಡೆಸುವಂತೆ ಜಿಲ್ಲಾಧಿಕಾರಿ ಡಾ.ವಿಜಯ ಮಹಾಂತೇಶ ದಾನಮ್ಮನವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಅಂತ ಹೇಳ್ತಾ ಮತ್ತೊಮ್ಮೆ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜನದಲ್ಲಿ ಮಳೆಗಾಲದ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ಯಾವ ಭಾಗದಲ್ಲಿ, ಯಾವ ಯಾವ ಪ್ರದೇಶದಲ್ಲಿ, ನಿಮ್ಮ ಊರಿನಲ್ಲಿ ಏನ್ ಸ್ಪೆಷಲ್ ಮಾಡ್ತೀರಾ ಮಳೆಗಾಲದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಮಾತುಕತೆ ಮುಂದುವರೆದಿತ್ತು. ಸದ್ಯಕ್ಕೆ ಗೀತೆ ಕೇಳಿ, ಅದಾದ ನಂತರ ನಮ್ಮ ಮಾತುಕತೆ ಮತ್ತೆ ಮುಂದುವರಿಸೋಣ. ಸೊ ನಿಮ್ಗೇನಾದ್ರೂ ಹೇಳಬೇಕು ಅನ್ಸಿದ್ರೆ, ನಿಮ್ಮ ಮನೆಯಲ್ಲಿ ಮಳೆಗಾಲಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಏನಾದರೂ ತಿಂಡಿ ಮಾಡ್ತಿದ್ರೆ ಅದನ್ನು ಕೂಡ ನೀವು ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091219 ಅಂತ ಹೇಳ್ತಾ ಉಪಾಧ್ಯಕ್ಷ ಚಿತ್ರದಿಂದ ಈ ಗೀತೆ ಪ್ರಸಾರ ಆಗ್ತಾ ಇದೆ. ರಕ್ಷಿತಾ ಸುರೇಶು ಹಾಗೂ ವಿಜಯ್ ಪ್ರಕಾಶ್ ಅವರು ಈ ಗೀತೆಯನ್ನು ಹಾಡಿದರೆ ಎ ಪಿ ಅರ್ಜುನ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮಳೆಗಾಲದಲ್ಲಿ ಮಾಡುವಂತಹ ಸ್ಪೆಷಲ್ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈಗಂತೂ ಮಾವಿನ ಹಣ್ಣಿನ ಸೀಸನ್ ಮುಗಿತ ಬರವ ಅಂತಹ ಒಂದು ಟೈಮ್ ಇದು. ಸೊ ಕಾಟು ಮಾವಿನ ಹಣ್ಣು ಅಂತ ಒಂದು ಸಿಗುತ್ತೆ ಹಳ್ಳಿಗಳಲ್ಲಿ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ನಾವು ಸಿಟಿಗಳಲ್ಲಿ ತಿನ್ನೋದು ಬೇರೆ ಬೇರೆ ಮಾವಿನ ಹಣ್ಣುಗಳು, ಆದರೆ ಕಾಟ್ ಮಾವಿನ ಹಣ್ಣು ಅಂದರೆ ಪುಟ್ ಪುಟ ಆಣಿ ಮಾವಿನ ಹಣ್ಣು ಇರುತ್ತೆ, ಅದನ್ನು ತಗೊಬಂದು ಎಷ್ಟೋ ಸಲ ಎಷ್ಟೋ ಜನ ಡೈರೆಕ್ಟಾಗೆ ತಿಂತಾರೆ. ಇನ್ನು ಕೆಲವರು ಮಳೆಗಾಲಕ್ಕೆ ಅಂತ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ, ಮಳೆಗಾಲದಲ್ಲಿ ಅದರದ್ದು ಗೊಜ್ಜು, ಮೆಣಸುಕಾಯಿ, ಹಾಗೇ ಅದರನ್ನು ಅದರ ರಸವನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಿ ಮಾಂಬಳ ಅಂತ ಕೂಡ ಮಾಡಿಟ್ಕೊಂಡಿರ್ತಾರೆ ಬೇಸಿಗೆಯಲ್ಲಿ. ಅದನ್ನು ಕೂಡ ಮಳೆಗಾಲದಲ್ಲಿ ಗೊಜ್ಜು, ಸಾಸಿವೆ, ಈ ಥರದ್ದೆಲ್ಲ ಏನೇನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ನ ಮಾಡಿ ತಿಂತಾ ಇರ್ತಾರೆ. ಎಲ್ಲಿ ಮಲೆನಾಡು, ಕರಾವಳಿ, ಉಡುಪಿ ಅಥವಾ ಬೆಂಗಳೂರು, ಎಲ್ಲಿ ಬೇಕಾದರೂ ಹೇಳ್ಬೋದು. ಯಾರ್ಯಾರಿಗೆ ಈ ಕಾಟ್ ಮಾವಿನ ಹಣ್ಣುಗಳ ಬಗ್ಗೆ ಗೊತ್ತಿರುತ್ತೋ ಅವರೆಲ್ಲರೂ ಈ ಒಂದಿಷ್ಟು ರೆಸಿಪಿಗಳನ್ನು ಮಾಡ್ತಾ ಇರ್ತಾರೆ. ಸೊ ಕಳಲೆ ಆಯಿತು, ಕೆಸು ಆಯಿತು, ಕಾಟು ಮಾವಿನ ಹಣ್ಣಾಯಿತು. ನೆಕ್ಸ್ಟು ಬರೋದೇ ಹಲಸು. ಈ ಹಲಸಿನ ಬೀಜ ಇರುತ್ತೆ ಅಲ್ಲ, ಹಲಸಿನ ಹಣ್ಣಿನ ಬೀಜ ಅಥವಾ ಹುಣಸೆ ಹಣ್ಣಿನ ಬೀಜ, ಗೇರು ಬೀಜಗಳು, ಗೇರು ಹಣ್ಣಿನ ಬೀಜ, ಇದೆಲ್ಲ ಬೀಜಗಳನ್ನು ಒಟ್ಟು ಮಾಡಿ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರ್ತಾರಲ್ಲ, ಅದನ್ನು ಮಳೆಗಾಲದಲ್ಲಿ ಕೆಂಡದಲ್ಲಿ ಹಾಕಿ ಸುಡ್ತಾರೆ. ಇನ್ನು ಕೆಲವರು ಈ ಹಲಸಿನ ಬೀಜವನ್ನು ಉಪ್ಪು ಹಾಕಿ ಬೇಯಿಸಿ ಕೂಡ ತಿಂತಾರೆ. ಈ ಹಲಸಿನ ಬೀಜದಲ್ಲಿ ವಿಧ ವಿಧವಾದ ಅಡುಗೆಗಳನ್ನು ಕೂಡ ಮಾಡ್ತಾರೆ. ಮಂಚೂರಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಉಸ್ಲಿ ಮಾಡ್ತಾರೆ, ಹೀಗೆ ಏನೇನೇನೇನೋ ಮಾಡಿಕೊಂಡು ತಿನ್ಬೋದು. ಸಿಕ್ಕಾಪಟ್ಟೆ ಪ್ರೋಟೀನ್ ಇರುವಂತಹ ಒಂದು ಬೀಜ ಇದು ಹಲಸಿನ ಬೀಜ. ನಾವೇನು ಬೇಡ ಅಂತ ಎಸಿತೀವಲ್ಲ, ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂಥ ಸಿಕ್ಕಾಪಟ್ಟೆ ಪ್ರೋಟೀನ್ ಅಂಶ ಆ ಹಲಸಿನ ಬೀಜದಲ್ಲಿದೆ. ಅದು ಅಂತಲ್ಲ, ಯಾವುದೇ ಬೀಜದಲ್ಲಿ, ಯಾವುದೇ ಸೀಡ್ಸ್ನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹೀಗೆ ಈ ಬೀಜಗಳನ್ನೆಲ್ಲ ಸುಟ್ಟು ಕೆಂಡಕ್ಕೆ ಹಾಕಿ ಸುಟ್ಟು ಅದರ ಸಿಪ್ಪೆ ತೆಗೆದು ಅದನ್ನು ಮಳೆಗಾಲದ ಸಂಜೆ ಹೊತ್ತಲ್ಲಿ ತಿಂತಾರೆ. ನೋಡಿ, ಮಳೆಗಾಲಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಏನೇನೆಲ್ಲ ಅಡುಗೆಗಳನ್ನು ಮಾಡ್ತಾರೆ ಅಲ್ವಾ. ಸೊ ನಿಮ್ಮ ಮನೇಲಿ ಏನು ಮಾಡ್ತಾರೆ, ಏನು ಸ್ಪೆಷಲು, ಎಲ್ಲ ಅದನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಮೂಡಿ ಬರ್ತಿದೆ. ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಪುಷ್ಪಕ ವಿಮಾನ ಚಿತ್ರದಿಂದ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೊರಗು ಕಳವಳಬೇಕೋ? ಸಭೆಯಿ ಸುತ್ತಲೆಲ್ಲವನು ಕಡೆಗೊಯ್ಯವನವನು. ರವಿ ನಿಲ್ಲದೆ ಸುತ್ತುತ್ತಿರೆ ಕೊರಗು ಕಳವಳಬೇಕು. ಸಭೆಯಿ ಸುತ್ತಲೆಲ್ಲವನು ಕಡೆಗೊಯ್ಯವನವನು. ಕವಳಿಸುವುದೆಲ್ಲವನು ಮರೆವು ಬಾಳುಳ್, ಅದೊಂದು ಶಿವಕೃಪೆಯ ಲಕ್ಷಣವು ಮಂಕುತಿಮ್ಮ. ಕವಳಿಸುವುದೆಲ್ಲವನು ಮರೆವು ಬಾಳುಳ್, ಅದೊಂದು ಶಿವಕೃಪೆಯ ಲಕ್ಷಣವು ಮಂಕುತಿಮ್ಮ.

ಭಾರತೀಯ ಚಿಂತನೆಯನ್ನು ಗಮನಿಸಿದ್ರೆ ಇಲ್ಲಿ ಸೃಷ್ಟಿಗೆ ಎಷ್ಟು ಮಹತ್ವ ಇದೆಯೋ ಲಯಕ್ಕೂ ಅಷ್ಟೇ ಮಹತ್ವ ಇದೆ. ನಮ್ಮಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಇದೆಯಲ್ಲ, ಈ ಮೂರು ಪರಿಕಲ್ಪನೆಗಳು ಬಹಳ ಮಹತ್ವದ್ದು. ಈ ಮೂರೂ ಪರಿಕಲ್ಪನೆಗಳಿಗೆ ಮೂರು ದೇವತೆಗಳೇ ನಮ್ಮಲ್ಲಿ ಯಾರೇ? ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ಶಿವ. ಇದು ತ್ರಿಮೂರ್ತಿಗಳ ಪರಿಕಲ್ಪನೆ. ಕೇವಲ ಸೃಷ್ಟಿ ಇದ್ದರೆ ಜಗತ್ತು ನೆಮ್ಮದಿಯಾಗಿರೋದಿಲ್ಲ. ಸೃಷ್ಟಿಯ ಸಮೃದ್ಧತೆ ಇವತ್ತು ನಮ್ಮ ಅನೇಕ ಸಮಸ್ಯೆಗಳಿಗೆ ಮೂಲ ಅನ್ನೋ ಸತ್ಯವನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಮಕ್ಕಳನ್ನು ಸೃಷ್ಟಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಇವತ್ತೆಂಥ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸೃಷ್ಟಿಯ ಜೊತೆಗೆ ಲಯವೂ ಇರಬೇಕು. ನಮ್ಮದು ಮ್ಯೂಸಿಯಂ ಸಂಸ್ಕೃತಿ ಅಲ್ಲ, ಸಂಗ್ರಹಿಸಿಡೋದು ನಮ್ಮ ಸ್ವಭಾವದಲ್ಲೂ ಇಲ್ಲ. ಗಣೇಶನ ಹಬ್ಬದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗಣೇಶನ ತರ್ತೀವಿ, ಪೂಜೆ ಮಾಡ್ತೀವಿ, ಮತ್ತೆ ವಿಸರ್ಜನೆ ಮಾಡಿಬಿಡ್ತೀವಿ. ಮತ್ತೆ ಹೊಸ ವರ್ಷದಲ್ಲಿ ಹೊಸ ಗಣೇಶನ ತರ್ತೀವಿ, ಮತ್ತೆ ಗಣೇಶನ ಬಿಡ್ತೀವಿ. ಅಂದರೆ ನಮ್ಮ ಬದುಕಿನಲ್ಲಿ ಸೃಷ್ಟಿಗೆ ಏನು ಸ್ಥಾನ ಇದೆಯೋ ಲಯಕ್ಕೂ ಅಷ್ಟೇ ಮಹತ್ವದ ಸ್ಥಾನ ಇದೆ. DVG ಇಲ್ಲಿ ಈ ಲಯದ ಪರಿಕಲ್ಪನೆಯನ್ನು ಅನೇಕ ನೆಲೆಗಳಲ್ಲಿ ವಿವರಿಸ್ತಾರೆ. ಇಲ್ಲಿ ಅದನ್ನು ಮರವಿಗೆ ಸಮೀಕರಿಸ್ತಾರೆ. ಮರವು ಮನುಷ್ಯನ ಬದುಕಿನಲ್ಲಿ ವರವೂ ಹೌದು, ಶಾಪವೂ ಹೌದು. ಕಹಿ ನೆನಪುಗಳಿರುತ್ತಲ್ಲ, ಅದು ನಮ್ಮ ಬದುಕನ್ನು ದುರ್ಬಲಗೊಳಿಸ್ಬಿಡತ್ತೆ. ಮನುಷ್ಯನ ಶಕ್ತಿ ಏನು ಅಂತಂದರೆ ಮರೆಯೋದು. ಬದುಕಿನ ಕಹಿಯನ್ನೆಲ್ಲ ಮರೆತು ಮುಂದಿನ ಬದುಕನ್ನು ಸುಂದರ ಮಾಡಿಕೊಂಡ್ರೆ ಅದೇ ಶಿವಕೃಪೆ. ಲಯ ಅನ್ನೋದು ಇಲ್ಲಿ ಮರೆವಿಗೆ ಪರ್ಯಾಯವಾಗಿ DVG ಬಳಸ್ತಾ ಇರೋದು. ಮರೆವು

ದಿವಸ ಕೊಳಗದಿನ್ ಆಯುರಾಶಿಯನು ರವಿಯಳೆಯಲ್, ಅವನ ಮಗ ಜವನ್ ಅದರ ಲೆಕ್ಕವಿರಿಸುವನು. ದಿವಸ ಕೊಳಗದಿನ್ ಆಯುರಾಶಿಯನು ರವಿಯಳೆಯಲ್, ಅವನ ಮಗ ಜವನ್ ಅದರ ಲೆಕ್ಕವಿರಿಸುವನು. ದಿವಿಜರೊಳಗಿರ್ವರೂಪಕಾರಿಗಳು ನಮಗೆ ಸವೆಸುವರು ತನುಘಟವ ಮಂಕುತಿಮ್ಮ. ದಿವಿಜರೊಳಗಿವರಿರ್ವರೂಪಕಾರಿಗಳು ನಮಗೆ ಸವೆಸುವರು ತನುಘಟವ ಮಂಕುತಿಮ್ಮ.

0: ಘಟವ ಮಂಕುತಿಮ್ಮ ದಿವಿಜರೊಳಗಿವರಿರುವ ರೂಪಕಾರಿಗಳು ನಮಗೆ ಸವೆಸುವರು ತನು ಘಟವ ಮಂಕುತಿಮ್ಮ ಮಂಕುತಿಮ್ಮ.
1: ಭಾರತೀಯ ಚಿಂತನೆಯಲ್ಲಿರುವ ಒಂದು ತಾತ್ವಿಕ ಸಂಗತಿಯೊಂದನ್ನು ಡಿವಿಜಿ ಈ ಪದ್ಯದಲ್ಲಿ ದಿನನಿತ್ಯದ ಬದುಕಿಗೆ ಅನ್ವಯ ಮಾಡಿ ವಿವರಿಸೋ ಪ್ರಯತ್ನ ಪಡ್ತಿದ್ದಾರೆ. ಕಾಲವನ್ನು ಅಳೆಯೋಕೆ ನಮಗಿರೋ ಒಂದು ಸಾಧನ ಯಾವುದು ಅಂದರೆ ಸೂರ್ಯ. ನಿಸ್ಸಂದೇಹವಾಗಿ ಒಂದೊಂದು ದಿನ ಕಳೀತಾ ಇದ್ದ ಹಾಗೆ ನಮ್ಮ ಬದುಕಿನಲ್ಲೂ ಒಂದೊಂದು ದಿವಸ ಹೋಗ್ತಾ ಇರುತ್ತೆ. ನಾವು ಬೆಳೀತಾ ಹೋಗ್ತೀವಿ ಅಂತ ಅಂದ್ಕೊಳ್ತೀವಲ್ಲ, ಇಲ್ಲ, ಒಂದೊಂದು ದಿವಸ ನಮ್ಮ ಬದುಕಿನಲ್ಲಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇದನ್ನೆಲ್ಲ ಲೆಕ್ಕ ಇಡೋನು ಒಬ್ಬ ಇರ್ತಾನಲ್ಲ, ಅವನೊಬ್ಬ ಇದ್ದಾನೆ, ಅವನು ಯಮ. ನಮ್ಮ ಬದುಕನ್ನು ಯಾವುದೋ ಒಂದು ಹಂತದಲ್ಲಿ ಚುಕ್ತ ಮಾಡಿಬಿಡ್ತಾನೆ ಅವನು. ಈ ಯಮ ಸೂರ್ಯ ಇವರಿಬ್ಬರನ್ನ ಕೇಂದ್ರವಾಗಿಟ್ಕೊಂಡು ರೂಪಕವಾಗಿಟ್ಕೊಂಡು ಡಿ ವಿ ಜಿಯಲ್ಲಿ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾರೆ. ಲಯದ ಪರಿಕಲ್ಪನೆ ನಮ್ಮ ಬದುಕಿನಲ್ಲಿ ಬಹಳ ಮಹತ್ವದ್ದು. ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತಂದರೆ, ಸೂರ್ಯ ಮತ್ತು ಯಮ ನಮ್ಮ ಬದುಕನ್ನು ಒಂದು ರೀತಿ ಕಿತ್ಕೊಳ್ತಾ ಇರ್ತಾರೆ. ಹೀಗೆ ಕಿತ್ಕೊಳ್ಳೋದನ್ನು ಅವರು ಆಕ್ರಮಣ ಅಂತ ಕರೀತಾ ಇಲ್ಲ ಡಿ ವಿ ಜಿ, ಅವರು ಉಪಕಾರ ಮಾಡ್ತಾರೆ ಅಂತ ಕರೀತಿದ್ದಾರೆ. ಯಾಕೆ ನೋಡಿ, ಈ ಬದುಕು ಶಾಶ್ವತ ಸ್ಥಾವರ ಅಂತ ಆಗ್ಬಿಟ್ಟಿದ್ರೆ ಈ ಬದುಕಿಗೇನೂ ಸ್ವಾರಸ್ಯ ಇರ್ತಿರಲಿಲ್ಲ. ಇದು ಚಲನಶೀಲವಾದದ್ದು, ಅನಿಶ್ಚಿತವಾದದ್ದು ಅನ್ನೋದ್ರಿಂದನೇ ಇದರಲ್ಲಿ ಸೊಗಸಿರೋದು. ಎಲ್ಲವೂ ನಮಗೆ ಸಿಗುತ್ತೆ, ಎಲ್ಲವೂ ನಮ್ಮ ಬಳಿಯೇ ಇದೆ, ಈ ಬದುಕು ಸ್ವರ್ಗ ಅಂತಂದರೆ ಅದಕ್ಕೆ ಸ್ವಾರಸ್ಯನೇ ಇರೋದಿಲ್ಲ. ಅದಕ್ಕೇ ಡಿ ವಿ ಜಿ ಹೇಳ್ತಾರೆ, ರುಚಿಯ ಶಕ್ತಿ ಎಲ್ಲಿದೆ ಅಂತಂದರೆ ನಾಲ್ಗೆಲ್ ಮಾತ್ರ ಅಲ್ಲ, ಹಸಿವಿನಲ್ಲಿ ಅಂತ. ನಿಮ್ಗೆ ಹಸಿವಿದ್ದಾಗಲೇ ರುಚಿಯ ಮಹತ್ವ ಸಿಗೋದು. ಶ್ರೀಮಂತಿಕೆಯ ರುಚಿ ಎಲ್ಲಿದೆ ಅಂತಂದರೆ ಬಡತನದಲ್ಲಿ, ಬಡತನ ಇದ್ದಾಗಲೇ ರುಚಿ ಇರೋದು. ಹಾಗೆಯೇ ಲಯ ಅಥವಾ ಸಾವು ಇದೆಯಲ್ಲ, ಸಾವಿರದಿಂದನೇ ಬದುಕಿಗೆ ಅರ್ಥ ಇರೋದು. ಹೀಗಾಗಿ ಲಯದ ಪರಿಕಲ್ಪನೆಯನ್ನು ಸೂರ್ಯ ಯಮನ ಪೂಲಕ ಡಿ ವಿ ಜಿಯಲ್ಲಿ ತುಂಬ ಸೊಗಸಾಗಿ ವಿವರಿಸ್ತಾ ಇದ್ದಾರೆ.
2: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:35. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್, ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ

0: ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪೊಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281793 ಮತ್ತು 8433452044 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ

ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಕಷ್ಟು ಜನ ಸಂದೇಶ ಕಳಿಸಿದ್ರಿ. ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳಿಯೂರ್ ಕಾಕನ ಕೋಟೆಯಿಂದ ಹೇಳ್ತಿದ್ದಾರೆ, ಪ್ರತಿಯೊಂದು ಬೀಜಗಳಿಂದಲೂ ಉಪಯುಕ್ತವಾದ ಉಪಯೋಗ ಇದೆ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ನಾವು ಕೂಡ ಎಲ್ಲ ಬೀಜಗಳನ್ನ ಉಪಯೋಗಿಸಿ ಪುಡಿ ಮಾಡಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಮಂಡಿಕಲ್ ಕೃಪಾ ಉಮೇಶ್ ಅವರು, ಸ್ವಾತಿ ಮೇಡಮ್, ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದ ವಿಷಯ ತುಂಬಾ ಚೆನ್ನಾಗಿತ್ತು. ಮಳೆಗಾಲದ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಾ ಇದ್ರಿ. ನಮ್ಮನೇಲೂ ಕೂಡ ಹಲಸಿನ ಬೀಜದ ಹುಳಿ, ನುಚ್ಚಿನುಂಡೆ, ಗೊಜ್ಜು, ಆಮೇಲೆ ಆ ಬೀಜವನ್ನ ಹಂಡೆ ಒಲೆಯಲ್ಲಿ ಹಾಕಿ ಸುಟ್ಕೊಂಡು ತಿಂತಾ ಇದ್ವಿ, ಹಳೆದೆಲ್ಲ ನೆನಪಾಯ್ತು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಡಾಕ್ಟರ್ ಅಂಬುಜಾ ಉಳ್ಳಾಗಡ್ಡಿ ಅವರು ಸಂದೇಶ ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗ್ ಅವರು ಗದಗದಿಂದ ಸಂದೇಶ ಕಳಿಸಿದ್ದಾರೆ. ಚನ್ನಪ್ಪ ಅವರು ಜೆಪಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಭದ್ರಾವತಿಯಿಂದ ಪ್ರಶಾಂತ್ ಅವರು ಕೂಡ ಸಂದೇಶ ಕಳಿಸಿ, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಳೆಗಾಲದ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೇನೆ ಅದರಲ್ಲಿ ಮುಂದಿನ ಒಂದು ತಿಂಡಿ ಬಗ್ಗೆ ಹೇಳ್ತೀನಿ ಈ ಗೀತೆ ಆದ ನಂತರ. ಸದ್ಯಕ್ಕೆ ಕೇಳಿ ಮುಗುಳು ನಗೆ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ, ಜಯಂತ್ ಕಾಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಳೆಗಾಲದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಸೊ ಕಳಲೆ ಆಯ್ತು, ಕೆಸುವಿನ ಸೊಪ್ಪಾಯ್ತು, ಕಾಟ್ ಮಾವಿನ ಹಣ್ಣಾಯ್ತು, ಹಲಸಿನ ಬೀಜ, ಹುಣಸೆ ಬೀಜ, ಇದೆಲ್ಲದ್ರ ಬಗ್ಗೆ ಮಾತಾಡಿ ಆಯ್ತು. ಇನ್ನು ಈ ಬಾಳೆಹಣ್ಣು ನಿಮಗೆಲ್ಲರಿಗೂ ಗೊತ್ತೇ ಇರತ್ತೆ, ಆದ್ರೆ ಆ ಬಾಳೆ ದಿಂಡಲ್ಲಿ ಏನೇನೆಲ್ಲ ಮಾಡ್ಬೋದು ಗೊತ್ತಾ? ಬಾಳೆ ದಿಂಡಲ್ಲಿ ಕೋಸಂಬರಿ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾಕಷ್ಟು ವಿಧ ವಿಧವಾದ ಅಡಿಗೆಗಳನ್ನ ಮಾಡ್ಬೋದು. ಹಾಗೇನೆ ವರ್ಷಕ್ಕೆ ಒಂದ್ಸಲಿನಾದ್ರೂ ಈ ಬಾಳೆದಿಂಡನ್ನ ತಿನ್ಬೇಕಂತೆ. ಅದು ನಮ್ಮ ಕರಳಲ್ಲಿ ಇರುವಂತಹ ಕಸನೆಲ್ಲ ತಗೊಂಡು ಹೊರಗಡೆ ಹಾಕತ್ತಂತೆ, ಅದರಲ್ಲಿರೋ ನಾರು. ಇನ್ನು ಕಳಲೆ ಆಗಿರ್ಬೋದು, ಕೆಸುವಿನ ಸೊಪ್ಪಾಗಿರ್ಬೋದು, ಇದೆಲ್ಲದೂ ಕೂಡ ವರ್ಷಕ್ಕೆ ಒಂದ್ಸಲಿನಾದ್ರೂ ತಿಂದ್ರೆ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಈ ಬಾಳೆ ಒಂದು ಗೊನೆ ಏನಿರುತ್ತೆ, ಬಾಳೆಗೊನೆಯಲ್ಲಿ ತುದಿ ಕಡೆ ಒಂದು ಬಾಳೆ ಮೂತಿ ಅಂತ ಇರುತ್ತೆ, ಅದಕ್ಕೊಂದು ಬಾಳೆ ಮೂತಿ ಹೂ ಅಂತ ಕೂಡ ಕರೀತಾರೆ. ಅದರದ್ದು ಕೂಡ ಒಂದು ಚಟ್ನಿ ಮಾಡ್ತಾರೆ. ಕೆಲವರು ಅದನ್ನು ಪಲ್ಲೋಡಿ ಅಂತ ಕರೀತಾರೆ, ಕೆಲವರು ಚಟ್ನಿ, ಕೆಲವರು ಗೊಜ್ಜು, ಹೀಗೆ ಏನೇನೆಲ್ಲ ಕರೀತಾರೆ. ಅದನ್ನು ಬೇಯಿಸಿ ಅದಕ್ಕೆ ಕಾಳುಮೆಣ್ಸು ಹಾಕಿ, ಒಣಮೆಣ್ಸು ಹಾಕಿ, ಬೆಳ್ಳುಳ್ಳಿ ಹಾಕಿ, ತುಪ್ಪ ಹಾಕಿ, ಎಲ್ಲ ಹಾಕಿ ಒಂದು ಗೊಜ್ಜು ಅಥವಾ ಪಲ್ಲೋಡಿ ಅಂಥದ್ದನ್ನು ಮಾಡ್ತಾರೆ. ಹೆಚ್ಚಾಗಿ ಬಾಣಂತಿಯರಿಗೆ ಇದನ್ನು ಕೊಡ್ತಾರೆ. ಅದರಲ್ಲಿರುವ ಒಂದು ಐರನ್ ಅಂಶ ಏನಿದೆ ನಮ್ಮ ದೇಹಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ಹೇಳಿ ಜಾಸ್ತಿ ಮಳೆಗಾಲದಲ್ಲಿ, ಅದು ಸ್ವಲ್ಪ ಹೀಟ್ ದೇಹಕ್ಕೆ ಉಷ್ಣಾಂಶವನ್ನು ಕೊಡುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಬಾಳೆ ಮೂತಿಯ ಪಲ್ಯ, ಬಾಳೆ ಮೂತಿಯ ಗೊಜ್ಜು, ಬಾಳೆದಿಂಡು ಎಲ್ಲದನ್ನು ಯೂಸ್ ಮಾಡ್ತಾರೆ. ಸೊ ಇವತ್ತಿನ ಮಳೆಗಾಲದ ತಿಂಡು ತಿನಿಸುಗಳ ಬಗ್ಗೆ ಕೇಳಿ ಖುಷಿಯಾಯಿತು ಅಂತ ಭಾವಿಸ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾಹಿತಿ, ಹಾಡು, ಮಾತು, ನಿಮ್ಮ ಸಂದೇಶಕ್ಕೆ, ನಿಮ್ಮ ಮನದ ಮಾತಿಗೆ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಿದೆ ಕೋಟಿಗೊಬ್ಬಟ್ಟು ಚಿತ್ರದಿಂದ. ಶ್ರೇಯ ಘೋಷಾಲ್ ಹಾಗೂ ವಿಜಯಪ್ರಕಾಶ್ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಮಾಂಡಿ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಯೆಟ್ನಾಂನ ಪೊಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನ ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ದುರಂತದಲ್ಲಿ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದು 21 ಜನರನ್ನು ರಕ್ಷಿಸಲಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಸ್ತುತ ಜಲಾಶಯಗಳ ಒಳಹರಿವು ಸಾಮಾನ್ಯಕ್ಕಿಂತ ಕಡಿಮೆಯಾಗಿದ್ದು ಹಾಸನ ಜಿಲ್ಲೆಯ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ರಾಷ್ಟೀಯ ಹಾಗೂ ರಾಜ್ಯ ಜಲನೀತಿಗಳ ಅನ್ವಯ ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಆದ್ಯತೆಯ ಮೇರೆಗೆ ಕುಡಿಯುವ ನೀರಿಗೆ ಮೀಸಲಿರಿಸಬೇಕು. ರೈತರು ಪರಿಸ್ಥಿತಿಯ ಗಂಭೀರತೆ ಅರ್ಥ ಮಾಡಿಕೊಂಡು ಕೃಷಿ ಇಲಾಖೆಯ ಸಲಹೆಯಂತೆ ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆಯುವಂತೆ ಜಿಲ್ಲಾಧಿಕಾರಿ ಲತಾಕುಮಾರಿ ಮನವಿ ಮಾಡಿದ್ದಾರೆ. ಅರಣ್ಯ ರಕ್ಷಣೆ ಎಂಬ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಹುಲಿ ಸಂರಕ್ಷಿತಾರಣ್ಯಕ್ಕೆ ಕಾಡ್ಗಿಚ್ಚು ಕಾರ್ಯಾಚರಣೆಗೆ 3 ಥರ್ಮಲ್ ಡ್ರೋನ್, 1 ಮಿನಿ ಬಸ್, ಯಾಂತ್ರಿಕ ದೋಣಿ, ಹುಲಿ ಗಣತಿಗೆ 100 ಕ್ಯಾಮೆರಾ ಟ್ರ್ಯಾಪ್ಗಳು, ಮುತ್ತೋಡಿ ಮಲ್ಲಂದೂರು ರಸ್ತೆ ಅಭಿವೃದ್ದಿಗೆ 2,58,00,000 ರೂಪಾಯಿ ನೆರವು ನೀಡಿದೆ ಎಂದು ಭದ್ರಾ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾದ್ಯಂತ ಇಂದು ನಡೆದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಈವರೆಗೆ ಒಟ್ಟು 24,83,740 ಮತದಾರರ ಎಮ್ಯುನರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 1,34,131 ಎಮ್ಯುನರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಸೌತಂಪ್ಟನ್ನ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 5.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 59 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಾರ್ಯಕ್ರಮ ಚಲನಚಿತ್ರ ಧ್ವನಿವಾಹಿನಿ.
1: ಆಕಾಶವಾಣಿ

ಸಂಗೀತ ವಿಜಯ ಭಾಸ್ಕರ್. ನಿರ್ದೇಶನ ಬಿ ಕೃಷ್ಣನ್. ಕೇಳಿ ಹಂತಕನ ಸಂಚು ಚಿತ್ರದ ಧ್ವನಿವಾಹಿನಿ.

0: ಹಲೋ
1: ಸಬ್ ಇನ್ಸ್ಪೆಕ್ಟರ್ ಹಿಯರ್
0: ಕಬ್ಬನ್ಪಾರ್ಕ್ ಪೊಲೀಸ್ ಸ್ಟೇಷನ್.
1: ಹೌದು, ಕಬ್ಬನ್ಪಾರ್ಕ್ ಪೊಲೀಸ್ ಸ್ಟೇಷನ್.
0: ಇಲ್ಲೊಂದು ಹೆಣ್ಣಿನ ಹೆಣ ಬಿದ್ದಿದೆ.
1: ಏನು ಹೆಣ್ಣಿನ ಹೆಣ ಬಿದ್ದಿದೆಯೇ?
0: ಹೌದು ಸರ್, ಕಬ್ಬನ್ ಪಾರ್ಕ್ ನಲ್ಲಿ.
1: ಕಬ್ಬನ್ ಪಾರ್ಕ್ನಲ್ಲ? ಹಾಗಾದ್ರೆ ಈಗಲೇ ಬರ್ತೀವಿ.
2: ಇವೆಲ್ಲ ನನ್ನ ಮಗಳದ್ದೆ.
3: ನಿಮಗೆ ಇಂಥ ಸಮಯದಲ್ಲಿ ತೊಂದರೆ ಕೊಡಕ್ಕೆ ನಮಗೆ ಬೇಜಾರಾಗ್ತಿದೆ. ಆದರೂ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ
2: ಇಲ್ಲ, ಅವಳು ತುಂಬಾ ಸ್ನೇಹಪರ ಸ್ವಭಾವ. ಅವಳ ಮರಣನ ನನಗೆ ತಿಳಿದ ಮಟ್ಟಿಗೆ ಯಾರೂ ಇಲ್ಲ.
3: ಅವ್ರ ಮದುವೆ ಬಗ್ಗೆ ತಮ್ಮ ಅಭಿಪ್ರಾಯ?
2: ನನ್ನ ಅಭಿಪ್ರಾಯ ಏನೇ ಇರಲಿ, ಅವಳ ಸಂತೋಷ ಕಡ್ಡಿ ಬರೋದಕ್ಕೆ ನಾನು ಇಷ್ಟಪಡಲಿಲ್ಲ.
4: ಥ್ಯಾಂಕ್ ಯು ಬಾಬ್.
5: ಪ್ಲಜರ್ ಇಸ್ ಮೈನ್. ಅಂದಾಗ ಹೇಗಿದೆ ನನ್ನ ಕಾರು?
4: ಕಾರ್ ಈಸ್ ವೆರಿ ಗುಡ್, ಬಟ್ ಡ್ರೈವರ್ ಈಸ್ ವೆರಿ ಬ್ಯಾಡ್.
6: ಹಾಯ್ ಮಮ್ಮಿ. ಓ ಬಾಬ್, ಒಳಗೆ ಬರಲ್ವೇನು? ಬಂದು ಟೀ ಕುಡ್ಕೊಂಡು ಹೋಗು.
5: ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ.
4: ಮಮ್ತಿಂದ
6: ಹೊಸ ಕಾರ್ ತೀರ್ಕೊಂಡಿರೋ ಹಾಗಿದೆ. ಬಿಸ್ನೆಸ್ ದೇವರು ಅಂತ ಕಾಣಿಸುತ್ತೆ.
5: ಇತ್ತೀಚೆಗೆ ನಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳೀತಾ ಇದೆ. ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ. ನಮ್ಮ ಪ್ರಾಡಕ್ಟ್ಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಬೇರೆ ಸಿಕ್ಕಿದೆ. ಕಾರ್ ಇಲ್ಲದೆ ಬಾ ಪ್ರಾಬ್ಲಮ್ ಆಗಿತ್ತು, ಹೊಸ ಕಾರ್ ತಗೊಂಡೆ.
6: ತುಂಬಾ ಸಂತೋಷಪ್ಪ. ಟೀ ತರ್ತೀನಿ.
5: ಬಹಳ ದಿನದಿಂದ ನೀವು ನಮ್ಮ ಮನೆ ಕಡೆ ಬರಲೇ ಇಲ್ಲ. ನಮ್ಮ ತಾಯಿ ನಿಮ್ಮನ್ನು ತುಂಬಾ ಕೇಳ್ತಾ ಇರ್ತಾರೆ.
6: ಬರಬೇಕು, ಏನ್ ಮಾಡೋದಪ್ಪ, ಅನಿತಾ ಆಫೀಸಿಂದ ಬರೋದೇ ತುಂಬಾ ಲೇಟ್ ಆಗೋಗುತ್ತೆ. ಹೇಗೂ ನೀ ಹೊಸ ಕಾರ್ ತಗೊಂಡಿದೀಯಲ್ಲ, ನೀನೇ ಕರ್ಕೊಂಬ ಒಂದಿನ ಯಾವತ್ತಾದ್ರೂ.
5: ಆಗ್ಲಿ. ಅನಿತಾ ಇಲ್ಲಿ.
6: ಅನಿತಾ
7: ಕಮಿಂಗ್ ಮಮ್ಮಿ.
5: ಅನಿತಾ ಐ ಆಮ್ ಲಿವಿಂಗ್.
7: ಬಾ ಬಾಯ್.
5: ಬಾಯ್.
7: ನೋಡಿ,
6: ಒಳ್ಳೆ ಹುಡುಗ, ಕೈ ತುಂಬಾ ಸಂಪಾದಿಸ್ತಾನೆ. ನಿನ್ ಮೇಲೆ ಅವನ ಮನಸ್ಸು ಇದೆ ಅಂತ ಕಾಣುತ್ತೆ ಅನಿತಾ. ಅವಕಾಶ ಬಂದಾಗ ಅವನ ಮನಸ್ಸಲ್ಲಿ ಏನಿದೆ ಅನ್ನೋ ಚೆನ್ನಾಗಿ ತಿಳ್ಕೋ.

0: ಮಮ್ಮಿ, ನೀವು ತುಂಬಾ ಆತ್ರ ಪಡ್ತಿದ್ದೀರಾ ಈ ವಿಷಯಕ್ಕೆ, ಅವಶ್ರಯಕ್ಕೆ. ನೋಡಿ, ಮಮತಾ ಕಾಗದ ಬರೆದಿದ್ದಾಳೆ, ಈಗ ಅವಳು ದಿನ ತುಂಬಿದೆಯಂತೆ.
1: ಹೌದಮ್ಮ, ಜೊತೆಗೆ ನಿನ್ನನ್ನು ಕಳ್ಸಿದ್ರೆ ಸಹಾಯ ಆಗುತ್ತೆ ಅಂತ ಬರೆದಿದ್ದಾಳೆ. ನ್ಯಾಯವಾಗಿ ನಾವೇ ಅವಳನ್ನು ಕರ್ಕೊಂಡ್ ಬರ್ಬೇಕಾಗಿತ್ತು, ಆದ್ರೆ ನನ್ನ ಆರೋಗ್ಯ ಸರಿ ಇಲ್ಲ. ನೀನೇ ಹೋಗಿ ಸ್ವಲ್ಪ ದಿನ ಇದ್ದು ಬರೋದು ಒಳ್ಳೇದು. ಪಾಪ, ಎಷ್ಟು ಸಲ ನಿನ್ನನ್ನು ಕರೆದಿದ್ದಾಳೆ, ಈ ಸಲ ಖಂಡಿತ ಹೋಗ್ಬಿಡ್ತ.
0: ಮಮ್ಮಿ, ನನ್ಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ಓಕೆ, ಪ್ರಯತ್ನ ಪಡ್ತೀನಿ.
2: ಅನಿತಾ, ನಾವಿಬ್ರು ಚಿಕ್ಕಂದಿನಿಂದಲೂ ಫ್ರೆಂಡ್ಸ್ ಆಗಿದ್ವಿ, ಆದರೂ ಈ ವಿಚಾರ ಹೇಗೆ ಮಾತಾಡಬೇಕು ಅಂತ ಪ್ರಾರಂಭಿಸೋಕೆ ಆಗ್ತಾ ಇಲ್ಲ.
0: ಏನ್ ಹೇಳು?
2: ಜೀವನದಲ್ಲಿ ಏನೇನು ಆಸೆ ಪಟ್ಟನೋ ಎಲ್ಲ ಈಡೇರಿದೆ. ಈಗ ಮುಖ್ಯವಾದೊಂದು ಆಸೆ ನೆರವೇರಿಸೋದು ನಿಮ್ಮ ಕೈಲಿದೆ. ಮನುಷ್ಯ ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕಾದ್ರೆ ಅವನ್ನ ಅರ್ಥ ಮಾಡ್ಕೊಳ್ಳೋ ಲೈಫ್ ಪಾರ್ಟ್ನರ್ ಬೇಕು. ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಬಹಳ ದಿನದಿಂದ ತುಂಬಾ ಕ್ಲೋಸ್ ಆಗಿದ್ದೀವಿ. ನೀನು ಮನ್ಸು ಮಾಡಿ ಎಸ್ ಅಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮದುವೆ ಆಗಕ್ಕೆ ಹೋಗ್ತೀಯಾ?
0: ನೀನು ಹೇಳಿದ ಹಾಗೆ ನಾವು ಚಿಕ್ಕನಿಂದಲೂ ಸ್ನೇಹಿತರು. ನಾನು ಯಾವಾಗ್ಲೂ ನಿನ್ನ ಒಬ್ಬ ಒಳ್ಳೆ ಸ್ನೇಹಿತ ಅಂತ ತಿಳ್ಕೊಂಡಿದ್ದೀನಿ. ಮೈ ಕನ್ಸೆಪ್ಷನ್ ಆಫ್ ಮೈ ಹಸ್ಬೆಂಡ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಬಾಬ್, ನಾನಿನ್ನ ಪ್ರೀತಿಸಿ ಖಂಡಿತ ಮದುವೆ ಆಗ್ಲಾರೆ. ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ.
2: ಈಗ ನಿನ್ನ ಲವ್ ಮದುವೆ ಆದ್ಮೇಲಾದ್ರೂ ಪ್ರೀತಿ ಬೆಳಿಬೋದಲ್ವೇ?
0: ನೋ ಬಾಬ್, ಅದು ಖಂಡಿತ ಸಾಧ್ಯವಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಬಾಬ್, ನಾವ್ ಯಾವಾಗ್ಲೂ ಒಳ್ಳೆ ಸ್ನೇಹಿತರಿಗೆ ಇರೋಣ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ.
2: ಈ ವಿಷಯವಾಗಿ ಸ್ವಲ್ಪ ಯೋಚಿಸಿ ನೋಡು.
0: ಮಮ್ಮಿ, ಆಫೀಸ್ ರಜಾ ಅಪ್ಲೈ ಮಾಡಿದ್ದೀನಿ.
1: ಅಂದ್ರೆ ನಿಮ್ಮ ಅಕ್ಕನ ಮನೆಗೆ ಹೋಗಕ್ಕೆ ನಿರ್ಧಾರ ಮಾಡಿದೀಯಾ? ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಿಮ್ಮ ಅಕ್ಕ ನಿಜವಾಗ್ಲೂ ಸಂತೋಷ ಪಡ್ತಾಳೆ.
0: ಏ ಫಿಲ್ಲಿ, ನೀನಕ್ ಬರಕ್ ಹೋದೆ?
3: ಬೆಂಗಳೂರ್ ಹೋಗ್ತಿದ್ಯಾ ಅಕ್ಕ? ಮಮತಾ ಅಕ್ಕಂಗೆ ಹೇಳಿ ಲೇಟೆಸ್ಟ್ ಗಿಟಾರ್ ರೆಕಾರ್ಡ್ಸ್ ತೆಗಿಸ್ಕೊಂಬಾ.
0: ನಿನಗ್ ಬೇಕಾದನ್ನ ತರೋಕ್ ಮರಿತೀನೇನೋ ರಾಜಾ.
4: ಮಿಸ್ ಕಾವೇರಿಯಪ್ಪ, ಇದೇ ನಮ್ಮ ಇನ್ವೆಸ್ಟ್ಮೆಂಟ್. ಐ ಗಾಟ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು ಮಿಸ್ಟರ್ ಫರ್ನಾಂಡಿಸ್. ನಮ್ಮ ಇನ್ವೆಸ್ಟ್ಮೆಂಟ್ ಏನು ಹೋಗ್ತಾ ಇಲ್ಲ. ಇನ್ ದಮ್ ವೆರಿ ವೆಲ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಮಮತಾ, ಈ ಕುದುರೆಗಳನ್ನೆಲ್ಲ ಹೊತ್ತಕ್ಕೆ ತಗೊಂಡಿರೋದು ಅನ್ಸುತ್ತಲ್ಲ. ಆ ಕುದುರೆ ಚೆನ್ನಾಗಿದೆ.
5: ನಿಂದೇ?
6: ಹಲೋ ಅನಿತಾ.
5: ಹಲೋ.
6: ಬ್ಲೂ ಕಾರ್ಸ್ ಜಾಕ್ಪಾಟ್ ಹೋದಾಗೆ ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್. ಯಾವ ಮುಂದೆ?
5: ಬೆಳಿಗ್ಗೆ ನಾನ್ ಬರೋದ್ರೊಳಗ ನೀವ್ ಹೊರಟೋಗಿದ್ರಿ. ನಿಮ್ಮನ್ ನಾನೇ ಮನೆಗಳು ನಾನು ಬರ್ತೀನಿ ಅಂತ ಹಠ ಮಾಡ್ದಂದ್ಲು.
6: ಥ್ಯಾಂಕ್ ಯು. ಬೈ ಬೈ ಮಿಸ್ ಅನಿತಾ, ಮೈ ಸಿಸ್ಟರ್.
7: ಹಲೋ.
5: ಹಲೋ
7: ಅನಿತಾ, ಕೊಲ್ಚಿ ಪ್ರೀತಿ ನೇಮ್ ಜಸ್ಟ್ ಲೈಕ್ ಯು.
6: ಮಿಸ್ ಕಾವೇರಿಯಪ್ಪ ಅಂತ. ಮರ್ಕೆರಾನಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದೆ. ನನ್ನ ಕೆಲವು ಕುದುರೆಗಳಿಗೆ ಜಾಯಿಂಟ್ ಓನರ್. ಎಕ್ಸೆಪ್ಟ್ ಮನೆಗೆ ಹೋಗಿ ಬರ್ತೀನಿ.
7: ನಾನು ಬರ್ತೇನೆ ನೆಕ್ಸ್ಟ್ ಸಂಡೇ. ಮೀಟ್ ಮಾಡೋಣ. ಬರಲ್ಲ, ಬರ್ತೇನೆ.
5: ಬಾಯ್.
6: ಹೋಗೋಣ. ಅನಿತಾ, ನೀನ್ ಇಲ್ಲಿ ಕೂತ್ಕೋ, ನಿಮ್ಮ ಕಾಲು ಕೂತ್ಕೊಳ್ಳಿ.
5: ಅದ್ ನಮ್ಮ ಅಕ್ಕನ ಸೀಟು, ನಾನು ಇಲ್ಲೇ ಇರ್ತೀನಿ.
6: ನೋ ಅನಿತಾ, ಅವಳು ಇಲ್ಲಿ ಕೂತು ಕೂತು ನನಗ್ ಬೋರ್ ಆಗಿದೆ. ಬ್ರಿಂಗ್ ಸಮ್ ಫ್ರೆಶ್ನೆಸ್ ಜಸ್ಟ್ ಫಾರ್ ಎ ಚೇಂಜ್.
5: ಜಾತ್, ಅಕ್ಕನ ತಮಾಷೆ ಮಾಡೋದ ನೀವು ಬಿಡದೇ ಇಲ್ವಾ?
6: ಅದನ್ ಬಿಟ್ರೆ ಇನ್ನೇನಿದೆ ಚಾರಮ್? ಯಾವಾಗ್ಲೂ ನಗ್ನಾಗ್ತಾ ಇರಬೇಕು, ಜೀವನ ಎಂಜಾಯ್ ಮಾಡಬೇಕು. ಕಮಾನ್, ಕೂತ್ಕೋಬಾ.
5: ನಿಂಗ್ ಗೊತ್ತಿಲ್ಲ ಅನಿತಾ, ನಿಮ್ ಭಾವ ತುಂಬಾ ರಸಿಕರು. ನೀನಿಲ್ಲೇ ಬಂದ್ ಕೂತ್ಕೋ ಬಾ.
8: ಓಕೆ ಓಕೆ.
5: ನಿಮ್ ಕುದುರೆಗಳಿಗೆ ಎಷ್ಟು ಹುಲ್ಲು ಹಾಕ್ಬೇಕು, ಎಷ್ಟು ತುಂಕ ಇದೆ ಅಂತ ನೀವು ತೋರ್ಸೋ ಅಕ್ರೇನಾ ನಿಮ್ ಹೆಂಡತಿ ಮೇಲೆ ತೋರ್ಸಿದ್ರೆ ಎಷ್ಟು ಸಂತೋಷ ಪಡ್ತಾಳೆ.
8: ಒಡಿಯುಸೆ
5: ಕರೆಕ್ಟ್.
6: ನಿಮ್ಗೇನು ಸಂತೋಷವಾಗಿಲ್ವೇನು? ಇಷ್ಟಕ್ಕೂ ಎಷ್ಟು ಲಕ್ಷ ರೂಪಾಯಿ ಕುದುರೆ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಗೊತ್ತಾ?
5: ಓ, ನಮ್ಮ ಅಕ್ಕ ನಿಮ್ ಮೇಲೆ ಇನ್ವೆಸ್ಟ್ ಮಾಡಿರೋ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ?
6: ಮೂವತ್ತರ ಮಾತಾಡ್ ಹೇಳೋಕ್ಕಾಗುತ್ತಾ? ಓಕೆ, ಸಂಜೆ ಕ್ರಿಸ್ಮಸ್ ಈವ್ ಪಾರ್ಟಿ ಇದೆ, ನೀವು ರೆಡಿ ಆಗ್ಬಿಡಿ.
0: ಜಾರ್ಜ್, ಈ ಸ್ಥಿತಿ ನಾನು ಬರೋಕ್ಕಾಗಲ್ಲ. ನೀವು ಮನೆ ತಂಗ ಕರ್ಕೊಂಡು ಹೋಗಿ.
6: ಓಕೆ.
5: ಜಾರ್ಜ್, ನಾವು ಬೇಗ ಬಂದಿದ್ದೀವಿ ಅಂತ ಕಾಣಿಸುತ್ತೆ, ಇನ್ನೂ ಯಾರು ಬಂದೇ ಇಲ್ಲ.
6: Hello, Doctor. Hello, Fernandez. How are you? Fine. Meet my sister, Miss Anita.
0: Hello.
9: Hello.
6: Are you Dr. Murali Manohar, gynecologist? Mamata, you are treatment for the
9: time. By the way, Mamata, how are
6: you? Good. You don't have to worry about it. You
9: are Bangalore, right?
6: No, Manipal. I am going to get a confinement to the hospital.
9: Manipal?
6: Yeah,
9: it's a fantastic place. I am going to go there.
6: Okay. Murali Manohar, Andre. Hindu God, Lord Krishna.
0: Ah.
6: He's still a bachelor. Beg mother Markondo sweet hunch bidipa.
9: Oh, come on.
6: Ah, one nimisha phone maadibartini. Maatadtene.
9: Okay.
6: Okay.
0: Manipal alli idre?
9: I used to be in the hospital most of the time.
0: Mm-hmm.
9: I'm very busy now.
6: Yaru? Mamta? Ha? Ik vandibartini. Okay. ಮಮತಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ.
0: ಹಾಗಾದ್ರೆ ನಮ್ಮ ಮನೆಗೂ ಪುಟ್ಟ ಕ್ರಿಸ್ತ ಬರ್ತಾನೆ ಅನ್ಸುತ್ತೆ ಅಲ್ಲ.
6: ಡಾಕ್ಟರ್ ಸಿ ಇನ್ ದ ಹಾಸ್ಪಿಟಲ್.
9: ಸೇವ್ ದಿ ಹಾಸ್ಪಿಟಲ್.
6: ಬಾಯ್
0: ಬಾಯ್.
9: ಸೇವ್.

0: ಪರವಾಗಿಲ್ಲ, ಬೆಳಕಲ್ಲಿ ಇಲ್ದೇ ಇರೋ ಧೈರ್ಯ ಕತ್ಲಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.
1: ಐ ಆಮ್ ಸಾರಿ ಅನಿತಾ, ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಕೋಪಿಸ್ಕೋಬೇಡಿ.
0: ನಿಮ್ಗೇನ್ ಪನಿಷ್ಮೆಂಟ್ ಮಾಡ್ಬೇಕು ಗೊತ್ತಾ?
1: ಏನು?
0: ನಿಮ್ಮನ್ನ ಹೀಗೆ ಕತ್ಲಲ್ಲಿ ಬಿಟ್ಬಿಡ್ಬೇಕು.
1: ನೀವು ನನ್ನ ಜೊತೆ ಇರೋದಾದ್ರೆ ಐ ಡೋಂಟ್ ಮೈಂಡ್.
0: ಏಯ್,
2: ಅನಿತಾ.
1: ಹಲೋ ಫರ್ನಾಂಡಿಸ್.
2: ಮನೆಯಲ್ಲಿ ಮಮತಾ ಬೆಳೆದಾಳೆ ಬಾ ಅಣ್ಣ.
1: ವಿಶ್ ಹ್ಯಾಪಿ ನ್ಯೂ ಇಯರ್ ಫರ್ನಾಂಡಿಸ್.

0: ಡಾಕ್ಟರ್ ನಮ್ಗೆ ತಿಳಿದೇ ಇರೋರೇನಲ್ಲ, ಅವ್ರ ಜೊತೆ ಓಡಾಡಿದ್ರೆ ಏನ್ ತಪ್ಪು?
1: ಹೀಗೆ ಓಡಾಡೋದ್ರಲ್ಲಿ ಪ್ರಾರಂಭ ಆಗುತ್ತೆ, ಹಾಗೆ ಮುಂದುವರಿಯುತ್ತೆ. ಅವಳು ಬೇರೆ ಜಾತಿ ಹುಡುಗನ ಜೊತೆ ಓಡಾಡೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ.
0: ನಿಮ್ ಇಷ್ಟದ ಮಾತು ಬಿಡಿ, ಅವಳು ಇಷ್ಟಪಟ್ರೆ ಓಡಾಡ್ತಾಳೆ, ಅವ್ರಿಬ್ರು ಇಷ್ಟಪಟ್ರೆ ಮದ್ವೆನೂ ಮಾಡ್ಕೋತಾರೆ. ತನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಅವಳಿಗೆ ಗೊತ್ತು. ಓದಿದ್ದವಳು ಬುದ್ಧಿವಂತಳು. ಶಿ ನೋಸ್ ವಾಟ್ ಇಸ್ ವಾಟ್.
1: ಅವ್ರ ಆಸೆ ಪಟ್ಟು ಮಾತ್ರಕ್ಕೆ ಮದುವೆ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ಮಮತಾ. ದೊಡ್ಡವರು ಒಪ್ಪಿಲ್ವೇನು?
0: ನಮ್ ತಾಯಿ ಅಂತೂ ಈ ವಿಷಯಕ್ಕೆ ಅಪೋಸ್ ಮಾಡಲ್ಲ.
1: ನಿಮ್ ತಾಯಿ ವಿಷಯ

0: ಇದೆ. ಆದ್ರೆ ಹುಡುಗನ ತಂದೆ ತಾಯಿ ಅವ್ರ ಮದುವೆಗೆ ಒಪ್ಪಿಡುವೆನು? ನನಗೆ ತಿಳಿದ ಮಟ್ಟಿಗೆ ಅವರು ಸಂಪ್ರದಾಯಸ್ಥರು, ಇವಾಗ ಖಂಡಿತ ಒಪ್ಪೋದಿಲ್ಲ. ಅಕಸ್ಮಾತ್ ಮುರುಳಿ ಇವಳ ಜೊತೆ 4 ದಿವಸ ಓಡಾಡಿ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ?
1: ಮುರುಳಿ ಏನಂತವ್ರಲ್ಲ, ಅವ್ರಿಗೂ ಪ್ರಿನ್ಸಿಪಲ್ಸ್
0: ಇದೆ. ಇದೆ ಏನಾದ್ರೂ ಎಡವಟ್ಟಾಗ್ಲಿ, ಆವಾಗ ಪ್ರಿನ್ಸಿಪಲ್ಸ್ ಎಲ್ಲ ಹೇಗೆ ಗಾಳಿಗೆ ಹಾರೋಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ.
1: ಜಾರ್ಜ್,
0: ಅನಿತಾ, ನೀನು ಬೇರೆ ಯಾರೋ ಆಗಿದ್ದಿದ್ರೆ ನಾ ಹೇಳ್ತಿರ್ಲಿಲ್ಲ. ನನ್ನ ಹೆಂಡತಿ ತಂಗಿ ನೀನು, ನಿನಗೆ ತಂದೆ ಕೂಡ ಇಲ್ಲ. ಸೋಷಿಯಲ್ ಆಗಿ ಫ್ರೀ ಆಗಿ ಓಡಾಡೋದು ಬೇರೆ, ಮದುವೆ ಆಸೆನ ಮಣಿಕೊಂಡು ಓಡಾಡೋದು ಬೇರೆ. ನೀನು ಮುರುಳಿನ ಪ್ರೀತಿಸಿ ನಮ್ಮ ಜಾತಿಯಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗನ್ ನೋಡಿ ನಾನೇ ಮದುವೆ ಏರ್ಪಾಟ್ ಮಾಡ್ತೀನಿ. ಅದರಿಂದ ನಿನಗೂ ಸಂತೋಷ, ನಮಗೂ ನೆಮ್ಮದಿ.
1: ಏನ್ ವಿಷಯ?
0: ನಿನ್ ತಂಗಿ ಇನ್ನು 15 ದಿವಸ ಲೀವ್ ಎಕ್ಸ್ಟೆಂಡ್ ಮಾಡ್ಯಾಳಂತ.
1: ಒಳ್ಳೆ ಕೆಲಸ ಮಾಡಿದೆ ಅನಿತಾ, ಇನ್ ಸ್ವಲ್ಪ ದಿವಸ ನಮ್ ಜೊತೆ ಇದ್ದಾಗಾಯ್ತು.
0: ಹ್ಮ್, ನೀ ಹೇಳೋದೇನು ಸರಿ. ಮಣಿಪಾಲ್ಗಿಂತ ಬ್ಯಾಂಗ್ಳೂರೇ ಹೆಚ್ಚು ಅಟ್ರಾಕ್ಷನ್.
1: ಜಾರ್ಜ್, 100 ರೂಪಾಯಿ ಬೇಕಾಗಿತ್ತು.

0: ಅನಿತಾ, ಒಂದ್ ಗುಡ್ ನ್ಯೂಸ್. ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ ಹೋಗಿ ನಮ್ಮ ಮದುವೆ ದಿನ ನಿಶ್ಚಯ ಮಾಡ್ಬಿಟ್ಟೆ.
1: ನಿಮ್ ತಂದೆ ತಾಯಿ ತಿಳಿಸಿದ್ರ?
0: ಇಷ್ಟು ಬೇಗ ಅವ್ರು ಹೇಳೋದು ಬೇಡ ಅಂತ.
1: ಯಾಕೆ?
0: ನಾನು ಹೋಗಿ ಅವ್ರಿಗೆ ವಿಷಯ ತಿಳಿಸೋದು, ರಂಪಾರಾದ್ದ ಅಂತ ಆಗೋದು, ಇದೆಲ್ಲ ಯಾಕೆ ಬೇಕು? ಮದುವೆ ಆದ್ಮೇಲೆ ಒಂದಿನ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ಅವ್ರೇನು ಹೇಳಕ್ಕಾಗೋದಿಲ್ಲ. ಅಷ್ಟೊತ್ತಾಗ್ಲೇ ನಾವು ಇಬ್ರಿಗೆ ಗಂಡ ಹೆಂಡತಿ ಆಗೋಬಿಟ್ಟಿರ್ತೀವಿ.
1: ಆದ್ರೂ ದೊಡ್ಡವರ ಆಶೀರ್ವಾದ ಇಲ್ಲದೆ ಮದುವೆ ಮಾಡ್ಕೊಳ್ಳಕ್ಕೆ ಬೇಜಾರಾಗುತ್ತೆ.

0: ಅನಿತಾ, ಮದುವೆ ನಿಮ್ ತಾಯಿ ಆದ್ರೂ ಬರ್ತಾರೋ ಇಲ್ವೋ?
1: ಕಾಗದ ಏನೋ ಬರೀತೀನಿ. ಊರಲ್ಲಿರೋ ಪರಿಸ್ಥಿತಿನಲ್ಲಿ ಬರೋಕ್ ಇಷ್ಟು ಇದ್ರು ಬರೋಕ್ ಸಾಧ್ಯವಿಲ್ಲ.
0: ನಿಮ್ ಅಕ್ಕ ಭಾವ?
1: ಅಕ್ಕ ಏನೋ ಇಷ್ಟಪಡ್ಬೋದು, ಭಾವ ಖಂಡಿತ ಬರಲ್ಲ.
2: ಕರೆಕ್ಟ್ ಆಗಿ ಹೇಳಿದೆ ಅನಿತಾ, ಅದನ್ನ ಖಂಡಿತ ನಾನು ಒಪ್ಪೋದಿಲ್ಲ. ಆದ್ರೆ ನನ್ನ ಒಪ್ಪಿಗೆನ ಕೇಳೋರು ಯಾರು?
0: ಮಿಸ್ಟರ್ ಫರ್ನಾಂಡಿಸ್, ಈ ಮದುವೆ ನಿಮ್ಗೆ ಯಾಕೆ ಇಷ್ಟ ಅಲ್ಲ ಅಂತ ನಾನ್ ತಿಳ್ಕೋಬೋದಾ?
2: ಮಿಸ್ಟರ್ ಮುರಳಿ, ನಿಮ್ಮ ಸಂಪ್ರದಾಯ ಬೇರೆ, ನಮ್ಮ ಸಂಪ್ರದಾಯ ಬೇರೆ. ಅನಿತಾ ಕ್ರಿಶ್ಚಿಯನ್ ಹುಡುಗಿ, ನಿಮ್ಮಿಬ್ಬರ ಆಸೆ ನೆರವೇರಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಹೋಟೆಲ್ ಹುಟ್ಟೋ ಮಕ್ಕಳ ಭವಿಷ್ಯನ ಮರೀತಿದ್ದೆ.
0: ಅಂದ್ರೆ ನಿಮ್ಮ ಅಭಿಪ್ರಾಯ?
2: ಆ ಮಕ್ಕಳುಗಳಿಗೆ ಸಂಪ್ರದಾಯದ ಹಿಂದೂ ಮನೆಗಳಲ್ಲಿ ಸೇರಿಸೋದಿಲ್ಲ, ಕ್ರಿಶ್ಚಿಯನ್ರ ಮನೆಯಲ್ಲಿ ಬೆಲೆ ಸಿಗೋಲ್ಲ. ಸಮಾಜದಲ್ಲಿ ಆ ಮಕ್ಕಳು ಬಹಳ ಅವಮಾನನ ಅನುಭವಿಸಬೇಕಾಗುತ್ತೆ ಗೊತ್ತಾ?
0: ಹುಟ್ಟೋರಾಗೋ ಹೊತ್ತಿಗೆ ಪ್ರಪಂಚ ಬಹಳ ಬದಲಾಗಿರುತ್ತೆ ಮಿಸ್ಟರ್ ಫರ್ನಾಂಡಿಸ್. ಈ ಜಾತಿ ಗೀತಿ ಅನ್ನೋ ಸಂಕುಚಿತ ಭಾವನೆನೇ ಇರೋದಿಲ್ಲ. ಅದು ಅಲ್ಲದೆ ಮುಂದೆ ನಡೆದಿರೋ ವಿಷಯಕ್ಕೆ ಈಗಲಿಂದ ನಾವು ಯಾಕೆ ಯೋಚನೆ ಮಾಡಬೇಕು? ಮಿಸ್ ಫರ್ನಾಂಡಿಸ್, ಐ ಥಿಂಕ್ ಯು ಆರ್ ವೆರಿ ನ್ಯಾರೋ ಮೈಂಡೆಡ್ ಫೆಲೋ.
2: ಅದರ್ ನ್ಯಾರೋ ಆರ್ ಬ್ರಾಡ್, ನನ್ನ ಒಪಿನಿಯನ್ ಹೇಳೋದಕ್ಕೆ ನನಗೆ ಹಕ್ಕಿದೆ.
0: ಇರಬಹುದು, ಆದ್ರೆ ನಿಮ್ಮ ಒಪಿನಿಯನ್ ನ ಪ್ರತಿಯೊಬ್ಬರು ನೀವು ತಗೋಬೇಕು ಅಂತ ಅಪೇಕ್ಷಿಸಿದ್ರೆ ಅದು ತಪ್ಪಾಗುತ್ತೆ. ಅದು ಅಲ್ಲದೆ ನನಗೂ ಅನಿತಾಗೂ ಸಂಬಂಧಪಟ್ಟ ಸ್ವಂತ ವಿಷಯ, ಇದರಲ್ಲಿ ನೀವು ತಲೆ ಹಾಕುವ ಅಧಿಕಾರ ಖಂಡಿತ ಇಲ್ಲ.
2: ಡಾಕ್ಟರ್, ನೀವು ಬಹಳ ದೊಡ್ಡ ಮನುಷ್ಯರು, ಮರ್ಯಾದಸ್ತರು ಅಂತ ನಾನು ತಿಳ್ಕೊಂಡಿದ್ದು ದೊಡ್ಡ ತಪ್ಪಾಯ್ತು. ನಮ್ಮ ಹುಡುಗಿ ಮನಸ್ಸು ಕೆಡಿಸಿ ಕೈಗೊಂಬೆ ಮಾಡ್ಕೋತೀರಿ ಅನ್ನೋದು ಗೊತ್ತಾಗಿದ್ದಿದ್ರೆ ಇವಳು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಇರಲಿಲ್ಲ.
0: ಮಿಸ್ಟರ್ ಫರ್ನಾಂಡಿಸ್, ನಾನು ತಿಳಿದಿರೋ ಮಟ್ಟಿಗೆ ಮರ್ಯಾದೆ ಹೋಗುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ.
2: ಕಂಡೋರ್ ಮನೆ ಹೆಣ್ಣನ್ನ, ಅದು ಮದುವೆ ಆಗದೆ ಇರೋವಳನ್ನ ಊರಿಂದ ಊರಿಗೆ ಕರ್ಕೊಂಡ್ಬರೋದು ಬಹಳ ದೊಡ್ಡ ಮರ್ಯಾದಸ್ತ್ರ ಕೆಲಸ ಅಂತೀರಾ?
0: ವಾಟ್ ಇಸ್ ರಾಂಗ್ ಇನ್ ಇಟ್? ಅದ್ರಲ್ಲಿ ತಪ್ಪೇನಿದೆ? ನಾಳೆ ನಾವಿಬ್ರು ಮದುವೆ ಆಗೋರು.
2: ಮದುವೆ ಆಗೋದಕ್ಕೆ ಅವಕಾಶ ಕೊಟ್ಟಿರ್ತಾನೆ ಆ ಮಾತು.
0: ಫರ್ನಾಂಡಿಸ್, ಒಂದು ಮಾತು ಮರಿಬೇಡಿ, ಅನಿತಾ ಮೆಜಾರಿಟಿಗೆ ಬಂದರು ಹುಡುಗಿ, ಅವಳನ್ನು ತಡೆಯಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯವಿಲ್ಲ.
2: ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದನ್ನ ನಾನು ತೋರಿಸ್ತೀನಿ. ಅನಿತಾ, ಕಮ್.
0: ಫರ್ನಾಂಡಿಸ್, ಬಿಹೇವ್ ಯುವರ್ ಸೆಲ್ಫ್, ಬಿಟ್ಬಿಡಿ ಅವಳನ್ನ.
2: ಶರಾ
0: ಫರ್ನಾಂಡಿಸ್, ಐ ವಾರ್ನ್ ಯು, ಬಿಟ್ಬಿಡಿ ಅವಳನ್ನ.

0: ಅನಿತಾ, ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನೀನ್ ಮನೆಗೆ ಬರ್ತೀಯೋ ಇಲ್ಲೋ ಹೇಳು.
1: ಅವ್ಳು ಬರೋದಿಲ್ಲ ಫರ್ನಾಂಡಿಸ್.
0: ವಾಟ್ ಅನಿತಾ, ಇನ್ಮೇಲೆ ನಮ್ಮ ಮನೆಗೆ ಬರೋದಿಲ್ವೇನು?
1: ಹೌದು ಫರ್ನಾಂಡಿಸ್, ನೀವು ಒಪ್ತಿರೋ ಇಲ್ವೋ, ನಾವಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ, ನಾಳೆ ಮದುವೆ ಮಾಡ್ಕೋತಾ ಇದ್ದೀವಿ. ಇದನ್ನ ತಡೆಯೋಕೆ ಯಾರಿಂದಾನು ಸಾಧ್ಯವಿಲ್ಲ, ಅದರಿಂದ ಬರೋ ತೊಂದರೆಗಳನ್ನ ನಾವು ಎದುರಿಸೋದು ಸಿದ್ಧವಾಗಿದ್ದೀವಿ.
0: ಅನಿತಾ, ನೀನು ಇದೇ ಮಾತು ಹೇಳ್ತೀಯೇನು?
2: ಹೌದು ಜಾರ್ಜ್, ಐ ಆಮ್ ಸಾರಿ, ನೀವು ತಪ್ಪು ತಿಳ್ಕೊಬಿಡಿ.
0: ಓ, ನೀನು ಕಡ್ಡಿ ಮುರಿದಾಗ ಮಾತಾಡಿದ ಮೇಲೆ ತಪ್ಪು ತಿಳ್ಕೊಳ್ಳೋದೇನಿದೆ? ಮನೆಗೆ ದೊಡ್ಡವನು ಎಚ್ಚರಿಸಬೇಕಾದ ನನ್ನ ಕರ್ತವ್ಯ, ಎಚ್ಚರಿಸ್ತೆ. ತಗೊಳ್ಳೋದು ಬಿಡೋದು ನಿನಗೆ ಸೇರಿದ್ದು. ಅನಿತಾ, ಇನ್ಮೇಲೆ ನಿನ್ನ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಆಗೋದಿಲ್ಲ. ನಿನ್ನ ಇಷ್ಟ ಬಂದಾಗ ನಡ್ಕೊ.
1: ಐ ಆಮ್ ಸಾರಿ ಅನಿತಾ.
2: ಇಟ್ಸ್ ಆಲ್ ರೈಟ್.
1: ಮೈ ಸ್ಪೀಕ್ಸ್.
2: ಓ,
1: ಥ್ಯಾಂಕ್ ಯು.

0: ಆದ್ರೆ ಕೆಲವರು ಆ ಸ್ವರ್ಗನ ನರ್ಕ ಮಾಡ್ಕೊತಾರೆ. ನಾವು ಅವರಂತೆ ಆಗುತ್ತೀರ ನೋಡಿ. ನಂದೊಂದು ಹೆಸರು, ಮನುಷ್ಯ ಅಂದಮೇಲೆ ತಪ್ಪುಗಳನ್ನ ಮಾಡೋದು ಸಹಜ. ನಾನೇ ಚೀಲಿದೆ ಏನಾದ್ರೂ ತಪ್ಪು ಮಾಡಬಹುದು, ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಎಕ್ಸ್ಕ್ಯೂಸ್ ಮಾಡಬೇಕು.
1: ವೆರಿ ಗುಡ್, ಐಡಿಯಾನ ಬಹಳ ಚೆನ್ನಾಗಿದೆ. ಆದ್ರೆ ಬಾಯಿ ಹೇಳಿದಷ್ಟು ಸುಲಭನ ಮಾಡ್ತೀನಿ.
0: ನಾವು ಟ್ರೈ ಮಾಡೋಣ, ಎಷ್ಟೇ ಆದ್ರೂ ನಾವು ತಿಳಿವಳಿಕೆ ಇರೋದಿಲ್ಲ.
1: ಓಕೆ.

0: ನಿಮ್ಗೋಸ್ಕರ 5 ಗಂಟೆಲ್ ಮಾಡಿದ್ದೆ. ಎಲ್ಲ ಆರಿ ತಣ್ಣಗಾಗಿದೆ.
1: ಸಾರಿ ಡಾರ್ಲಿಂಗ್. ಏನ್ ಮಾಡೋದು, ಇವತ್ತಿನ ಕೇಸು ಎಮರ್ಜೆನ್ಸಿ ಕೇಸ್, ಬಹಳ ಕಷ್ಟ ಆಗಿತ್ತು. ವೆರಿ ಟೈರ್ಸ್ ಅಂತ. ವೆರಿ ಗುಡ್, ಎಕ್ಸ್ಟ್ರಾಡಿನರಿ. ನೀನ್ ಇಷ್ಟನ ಅಡುಗೆ ಮಾಡ್ತೀನಿ ನನಗೆ ಗೊತ್ತೇ ಇಲ್ಲ. ಆರೋಗ್ಯದ್ರು ಬಹಳ ರುಚಿಯಾಗಿದೆ.
0: ಸುಮ್ಮನೆ ಹೊಗಳ್ಬೇಡ್ರಿ. ಲೇಟ್ ಆಗಿ ಬಂದಿರೋದನ್ನ ಮುಚ್ಚಿಡೋದಕ್ಕೋಸ್ಕರ ಹೆಂಡತಿನ ಹೊಗಳ್ಬಿಟ್ರೆ ಅವಳು ಹಿಗ್ಗಿ ಹೀರೆಕಾಯಾಗಿ ಎಲ್ಲ ಮರ್ತ್ಬಿಡ್ತಾಳೆ ಅಂತ ತಾನೆ ನಿಮ್ ಭಾವನೆ?
1: ನಾನು ಹೋಗುತ್ತಾ ಇಲ್ಲ. ಏನ್ ಮಾಡೋದು, ಡಾಕ್ಟರ್ ಪ್ರೊಫೆಷನ್ ಅಂದ್ರೆ ಯಾವ ವ್ಯಕ್ತಿಗೆ? ಈ ವೃತ್ತಿನಲ್ಲಿ ಸ್ವಾರ್ಥಕ್ಕೆ ಅವಕಾಶನೇ ಇಲ್ಲ. ಯಾವ ಸೇವೆಗೆ ಸಿದ್ಧವಾಗಿರ್ಬೇಕು.
0: ಹಾಗೆ ಅಂತ ನಿಮ್ ಹೆಂಡತಿನೇ ಮರ್ತ್ಬಿಡ್ಬೇಡಿ. ನನ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಇನ್ನೇನು ಇಲ್ಲಪ್ಪ, ಮನೇಲಿ ಒಬ್ಳೆ ಇರೋಕ್ ಬೇಜಾರಾಗುತ್ತೆ. ಮನೆ ಕೆಲ್ಸನ ಆಲ್ಮೋಸ್ಟ್ ಚಿನ್ನ ಮನೆ ಮಾಡಿ ಮುಗಿಸ್ಬಿಡ್ತಾಳೆ. ನನಗ್ ಟೈಮೇ ಪಾಸ್ ಆಗಲ್ಲದೀಯ.
1: ಅದಕ್ಕೆ ನಾನೇ ಮಾಡುವಂತೀಯ? ಒಂದ್ ಕೆಲಸ ಮಾಡ, ನಾನ್ ಡ್ಯೂಟಿಗೆ ಹೋಗಾದ್ಮೇಲೆ ನೀನು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದೆ.
0: ನಾನು ಒಬ್ಳೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ಲ? ಚೆನ್ನಾಗಿ ಹೇಳ್ತೀರ.
2: ವಾಟ್, ಏನ್ ಕೆಲಸ ಸಿಗೋದ ಅನಿತಾ? ನೀನೇ ಕೆಲಸಕ್ಕೆ ಸೇರ್ಬೇಕು. ನಾನ್ ಮಾಡ್ತಿರೋ ಸಂಪಾದನೆ ನಿಬ್ರೂ ಸಾಲ್ದ?
0: ಬೇಜಾರ್ ಮಾಡ್ಕೋಬೇಡಿ. ಕೆಲ್ಸಕ್ಕೆ ಸೇರೋದ್ರಿಂದ ಬೇಜಾರ್ ಕಲಿಯುತ್ತೆ. ಅಲ್ಲದೆ ಬರೋ ಹಣನ ಊರಿಗೆ ಕಳ್ಸಿದ್ರೆ ನಮ್ಮ ತಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ.
2: ಓ, ಐ ಸಿ. ಈಗ ನನಗೆ ಅರ್ಥ ಆಯ್ತು. ನನ್ನ ಐಡಿಯಾ, ನಾಯಿ ತಮ್ಮನ ಹಣ ಬೇಕು ಅಂತಂದ್ರೆ ನೀ ಸಂಪಾದನೆ ಮಾಡಿ ಅವ್ರು ಕೊಡಬೇಕು. ಅನಿತಾ, ಈಗಿನ ಕಾಲದಲ್ಲಿ ಕೆಲಸ ಸಿಕ್ಕೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಾ?
0: ನೀವು ಬೇಡ ಅನ್ನಲ್ಲ ಅಂತ ನನಗೆ ಗೊತ್ತು. ಆದ್ರೆ ಮನೇಲಿ ಇಟ್ಕೊಂಡು ನಾನು ಏನ್ ಮಾಡಲಿ? ನೀವು ಮನಸ್ಸು ಮಾಡಿದ್ರೆ ನನಗೆ ಕೆಲಸ ಕೊಡ್ಸೋದು ಏನ್ ಕಷ್ಟನ?
2: ಓಕೆ, ನಿಮ್ ಕೆಲಸ ಮಾಡೋದ್ರಿಂದ ಬೇಜಾರು ಕಳೆಯ ಹಾಗಿದ್ರೆ ನಾನು ನಿನ್ ಕೆಲಸ ಕೊಡ್ತೇನೆ. ನನ್ನ ಕಲಿ ಫ್ರೆಂಡ್ಗೆ ಪಿ ಎ ಬೇಕಾಗಿತ್ತು. ನಾನು ಅಡ್ರೆಸ್ ಕೊಡ್ತೀನಿ.
0: ಥ್ಯಾಂಕ್ ಯು ಡಿಯರ್. ಎಕ್ಸ್ಕ್ಯೂಸ್ ಮಿ, ಎಂ ಡಿ ಅವ್ರನ್ನ ನೋಡ್ಬೇಕಾಗಿತ್ತು.
1: ಅನಿತಾ, ನೀನಾ?
0: ಬಾ. ಓ, ಥ್ಯಾಂಕ್ ಯು. ಬಾ. ನೀನು ಇಲ್ಲಿ
1: ಮಣಿಪಾಲ್ ಅಲ್ಲಿ ಹೇಳಿದ್ನಲ್ಲ, ಇದೇ ಆ ಬ್ರಾಂಚ್ ಆಫೀಸ್. ಅನಿತಾ, ನಿನ್ ಮದ್ವೆ ಯಾವಾಗಾಯ್ತು?
0: ರೀಸೆಂಟ್ ಆಗಿ.
1: ಐ ಸಿ. ಆ ಅದೃಷ್ಟವಂತ ಯಾರು ಅಂತ ಕೇಳ್ಬೋದಾ?

0: ಡಾಕ್ಟರ್ ಮುರಳಿ ಮನೋಹರ್. ಐ ನೋ ಹಿಮ್ ವೆಲ್. ಹಿ ಇಸ್ ಎ ನೈಸ್ ಚಾಪ್.
1: ಥ್ಯಾಂಕ್ ಯು. ನೀನ್ ಹೇಗಿದ್ಯಾ?
0: ನಾನಿನ್ನು ಮದುವೆನೇ ಆಗಿಲ್ಲ.
1: ಐ ಎಮ್ ಸಾರಿ. ನಿಮ್ ಕೇಳಿದ ವಿಷಯ
0: ಯು ಆರ್ ಅಪಾಯಿಂಟೆಡ್ ಹಿಯರ್.
1: ನನ್ನ ಹೆಂಡತಿ ಅಂತ ಹೇಳೋಕೆ ನೀನ್ ಯಾಕೆ ಇಷ್ಟು ಸಂಕೋಚ ಪಡ್ಬೇಕು? ನಾನಂತ ಕಿಮ್ಮತ್ತಿದ್ದೇನೆ? ನಿಮಗಿಷ್ಟು ಭಯ ಸಂಕೋಚ ಇರೋರು ನನ್ನ ಯಾಕೆ ಲವ್ ಮಾಡ್ಬೋದು ಮಾಡ್ಕೊಂಡ್ರಿ?
2: ಅನಿತಾ ಸ್ಟಾಪ್ ಇಟ್ ಫಾರ್ ಹೆವನ್ ಇಟ್ಸ್ ಟೂ ಮಚ್. ಸಾರಿ ಡಾರ್ಲಿಂಗ್. ಇವತ್ತು ಸಂಜೆ ನಮ್ಮ ಬೆಲ್ಡಿಂಗ್ ಯಾರು ಬರುತ್ತಿರಿಂತ ಸಂತೋಷ ಕಾಲ ಕರಿಬೇಕು ಅಂತ ಪ್ಲಾನ್ ಮಾಡಿದ್ದೆ.
0: ಗಂಗು ನೋಡ್ತೀಯಾ, ಇಡು ಜೋಡಿ ಹೇಗಿದೆ, ತನ್ನ ಭಾವಿ ಪತ್ನಿ ಜೊತೆ ಏನ್ ಠೀಕಾಗಿ ಬರ್ತಾ ಇದ್ ನೋಡು.
1: ಹೌದಣ್ಣಯ್ಯ, ಆದಷ್ಟು ಬೇಗ ಇವ್ರ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿಸ್ಬಿಟ್ರೆ ನನ್ನ ಮನಸ್ಗೂ ನೆಮ್ಮದಿ.
3: ಚೆನ್ನಾಗಿದ್ದೀರಮ್ಮ?
1: ಚೆನ್ನಾಗಿದ್ದೀನಪ್ಪ. ದೇವ್ರು ಒಳ್ಳೇದು ಮಾಡ್ಲಿ.
3: ಹಲೋ ಮಾವ.
0: ಹಲೋ.
1: ಇದೇನಪ್ಪ ಇವತ್ತು ಗಾಳಿ ಯಾವ ಕಡೆ ಬೀಸ್ತಾ ಇದೆ? ಇದ್ದಿದ್ದಾಗೆ ಮನೇನೇನ್ ಬೇಗಪ್ಪ ಬಂತು ನಿಮ್ಗೆ?
0: ಅದು ಹಾಗಲ್ಲ ಗಂಗು, ಹೋದ ವಾರ ನಮ್ಮ ಅಪರ್ಣ ಬೆಂಗಳೂರಿಗೆ ಹೋಗಿದ್ಲಲ್ಲ, ಅದರ ರಿಸಲ್ಟ್ ಇದು.
3: ಅಂತಾದ್ರಿಲ್ಲಮ್ಮ, ನಿಮ್ಮೆಲ್ಲ ನೋಡಿ ಬಹಳ ದಿವಸ ಆಗಿತ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
4: ಹಾಯ್ ಮೈ ಡಿಯರ್ ಸನ್ ಮುರಳಿ.
3: ಅಪ್ಪ ಹೇಗಿದ್ದೀರ?
4: ನಮ್ಮನ್ ನೋಡೋದಿಕ್ಕೆ ಇಷ್ಟು ದಿವಸ ಬೇಕಾಯ್ತ ಮರಿ?
3: ಏನಪ್ಪ ಮಾಡೋದು, ಪ್ರಮೋಷನ್ ಸಿಕ್ಕಿದ್ಮೇಲೆ ಒಂದು ನಿಮಿಷ ಪುರುಸತ್ತಿಲ್ಲ, ಆದ್ರೂ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಬಂದಿದ್ದೀನಿ.
4: ಹೇಗೋ ಬಂದಿದೀಯಾ? ನಿನ್ನ ಮದುವೆ ವಿಷಯವಾಗಿ ತುಂಬಾ ಹಚ್ಚಿಕೊಂಡಿದ್ದಾಳೆ. ಈ ಸಂದರ್ಭದಲ್ಲಿ ಒಂದು ತೀರ್ಮಾನಕ್ಕೆ ಬರೋಣ.
3: ಅಪ್ಪ ಅದೇ ವಿಷಯವಾಗಿ ನಿಮ್ಮ ಹತ್ರ ಮಾತಾಡೋಕ್ ಬಂದಿದ್ದೀನಿ.
0: ಬಾಬಾ ಮುರಳಿ ಅಪ್ಪಣ್ಣ ಮದುವೆ ನಿಶ್ಚಿತಾರ್ಥಕ್ಕೆ ನಾನ್ ಜೋಯಿಸ್ರಿಗೆ ಹೇಳ್ ಬಂದಿದ್ದೀನಿ, ಕಾರ್ ಕಳಿಸಿದ ತಕ್ಷಣ ಅವ್ರು ಬರ್ತಾರೆ.
4: ಮುರಳಿನ ಒಂದ್ ಮಾತು ಕೇಳ್ಬಿಡೋಣ.
1: ನೀವೇನ್ರಿ ಹೇಳ್ತಾ ಇರೋದು? ಹಿರಿಯರ ನಾವಿರೋವಾಗ ಅವನ್ನೇನ್ರಿ ಕೇಳೋದು? ಅಣ್ಣ ವಯಸ್ಸಿಗೆ ಬಂದ ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಂಡಿರೋದು? ಛೇ ಛೇ, ಈ ಮದುವೆನ ಹೀಗ್ ಮುಂದೂಡ್ತಾ ಇರೋದು ನನಗ್ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು.
4: ಮುರಳಿ ಏನು ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ, ಅವನೇ ಬರ್ತಿದ್ದಾನೆ, ಅವನ ಒಂದ್ ಮಾತು ಕೇಳಿದ್ರಾಯ್ತು.
0: ಕೂತ್ಕೋ ಪಪ್ಪ. ಲೈಕ್ ಟು ಹ್ಯಾವ್ ಸಮ್ ಕಾಫಿ?
3: ನೋ ಥ್ಯಾಂಕ್ಸ್.
4: ಏನಪ್ಪ ಮುರಳಿ, ಈ ದಿನ ನೀವು ಮದುವೆ ನಿಶ್ಚಿತಾರ್ಥ ಇಟ್ಕೋಬೇಕು ಅಂತಿದ್ದೀವಿ, ಏನ್ ಹೇಳ್ತೀಯ?
3: ಅಪ್ಪ ಇನ್ನು ಸ್ವಲ್ಪ ದಿವಸ ನಾನು ಮದುವೆ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ.
1: ಏನಪ್ಪ ನೀನ್ ಹೇಳ್ತಾ ಇರೋದು? ನಿಮ್ಗಿನ್ನೂ ಮದುವೆ ವಯಸ್ಸಾಗಿಲ್ವೇನಪ್ಪ? ಆತನ ಬೆಳಗ್ಗೆ ನಿಂತಿದ್ದಾಳೆ, ಅಣ್ಣ ಎಷ್ಟು ದಿನ ಅಂತ ಕಾಯ್ಕೊಂಡಿರ್ಬೇಕು ಹೇಳು.
3: ಅಮ್ಮ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಪ್ರಯತ್ನ ಪಡಿ. ನಾನ್ ಹೇಳ್ಬೇಕು ಅಂತ ಬಂದಿದ್ದೇನು ಅಂದ್ರೆ,
1: ನೀನ್ ಏನೇ ಹೇಳಪ್ಪ ನಾನು ಒಪ್ಕೊಳ್ಳೋದಿಲ್ಲ. ನೀನು ಸ್ವಲ್ಪ ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕಪ್ಪ. ನಾನು ನಮ್ಮ ಅಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ನೀನು ಮದುವೆಗೆ ಒಪ್ಕೊಂಡಿಲ್ಲ ಅಂದ್ರೆ ನಾನು
3: ಹೊತ್ತು ಹೋಗ್ತೀನಿ. ನನ್ನ ಹಣ ಅನ್ಸುಟ್ಟು ಬೂದಿನ ಬಿಟ್ಬಿಡು.
4: ಮುರಳಿ
3: ನಿಮ್ ಆಸ್ತಿ ಒಂದ್ ಕವಡೆ ಕಾಸು ಸಿಕ್ಕೋದಿಲ್ಲ ಇಷ್ಟೇ ತಾನೆ? ಮನುಷ್ಯ ಹುಟ್ಟದಾಗಿನಿಂದ ಪ್ರತಿ ತಂದೆ ತಾಯಿಗಳು ಮದುವೆ ಬೆಳೆದ ಮಕ್ಕಳು ಹೇಳೋ ಮಾಮೂಲಿ ಮಾತಿದ್ರು, ಇದಕ್ಕೆಲ್ಲ ನಾನ್ ತಲೆ ಬಾಗೋದಿಲ್ಲ. ಏನಮ್ಮ ನೀವು ನನ್ ಕೇಳ್ದೇನೆ ನಿಮ್ ಅಣ್ಣಗೆ ಮಾತು ಕೊಟ್ಟಿದ್ದಕ್ಕೆ ನಾನ ಹೊಣೆ?
5: ಮುರಳಿ ನೀನ್ ಈ ಮದುವೆನ ಇದುವರೆಗೂ ಮುಂದೆ ಹಾಕ್ತಿರೋದಿಕ್ಕೆ ನಿಮ್ಗೇನಪ್ಪ ಅಂಥ ತೊಂದರೆ ಇರೋದು ಹೇಳು.
3: ಮಾವ
6: ನೀನ್ ಸುಮ್ಮನೆ ಇರು ಕಾವೇರಪ್ಪ, ನಾನು ಅಷ್ಟೊತ್ತಿನಿಂದ ಸುಮ್ಮನೆ ಇದ್ದೆ. ನೋ ಮುಂದಿನ ಮುಹೂರ್ತಕ್ಕೆ ನಿನ್ ಮದುವೆ ಆಗ್ಲೇಬೇಕು.
3: ಅಪ್ಪ ನೀವು ತೀರ್ಮಾನ ಮಾಡ್ಬಿಟ್ರಾಗೋಯ್ತು, ನನ್ನ ಮದುವೆ ನನ್ ಸ್ವಂತ ವಿಷಯ. ಐ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಡಿಸೈಡ್ ಮೈ ಸೆಲ್ಫ್.
6: ಎಷ್ಟೋ ನೀವು ಧೈರ್ಯ
5: ಭಾವ ಮುರಳಿ. ಅಲ್ಲ ಭಾವ, ಸಂತೋಷವಾಗಿ ನಡಿಬೇಕಾದ ಕಾರ್ಯಕ್ಕೆ ಯಾಕೆ ಇಷ್ಟೊಂದು ಅಭ್ರ? ಅವನು ಸ್ವಲ್ಪ ಕಾಲಾವಕಾಶ ಕೊಡೋಣ, ಲೆಟ್ಸ್ ಗಿವ್ ಹಿಮ್ ಎ ಚಾನ್ಸ್. ಆಗ್ಲಪ್ಪ ಮುರಳಿ ಇನ್ನು ಸ್ವಲ್ಪ.

0: ಅಪರ್ಣ, ನೀನಾದ್ರೂ ಇಲ್ಲಿ ಬಂದೆ?
1: ಇರ್ತೀನಿ.
0: ಇಷ್ಟು ದೂರ ನಾನು ಹುಡ್ಕೊಂಡು ಬಂದಿದ್ದಿಲ್ಲ, ಏನ್ ವಿಷಯ?
1: ನಾವು ನಾಳೆ ನಮ್ಗೆ ಎಸ್ಟೇಟ್ ಹೋಗ್ತಾ ಇದ್ದೀವಿ. ಹೋಗಕ್ಕಿಂತ ಮುಂಚೆ ನಿನ್ನೆ ನಡೆದಿದ್ದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ. ನಾನು ದುಡ್ಕಿ ನಡ್ಕೊಂಡ್ಬಿಟ್ಟೆ ಅಂತ ನಂಗೆ ಅನ್ನಿಸ್ತಾ ಇದೆ ಮುರಳಿ.
0: ನೀನು ತುಂಬಾ ಎಮೋಷನಲ್ ಸ್ವಭಾವದು. ನಿಮ್ಗೆ ಸಂತೋಷನೇ ಆಗ್ಲಿ ದುಃಖನೇ ಆಗ್ಲಿ ನಿಮಗೆ ತಡ್ಕೊಳಕ್ಕಾಗೋದಿಲ್ಲ. ಅದನ್ನ ಬಹಳ ಬೇಗ ಎಕ್ಸ್ಪೋಸ್ ಮಾಡ್ಬಿಡ್ತೀಯ. ನಮ್ಮ ಎಮೋಷನ್ನು ಯಾವಾಗಲೂ ನಮ್ಮ ಹತೋಟಿಯಲ್ಲಿ ಇರಬೇಕು, ಅದು ಮುಖ್ಯ. ಅದನ್ನ ಮೆಂಟಲ್ ಮೆಚುರಿಟಿ ಅಂತ ಕರೆಯೋದು. ಯೋಚನೆ ಮಾಡ್ಬೇಡ, ನಾನು ನಿನ್ನೆ ನಡೆದ ವಿಷಯನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಬಿಕಾಸ್ ಐ ನೋ ದ ವೀಕ್ನೆಸಸ್ ಆಫ್ ಸಮ್ ಪರ್ಸನ್ಸ್.

0: ಒಬ್ಬೋ ಏನಿದು ಎಳೆಮಗು ತರ ಆಡ್ತಾ ಇದೆಯಾ?
1: ಇನ್ನೆ ನಾನೇ ಕಾಯ್ದು ಆಡಕ್ ಮಗುನೇ ಬರುತ್ತಲ್ಲ. ನೀವು ತಂದೆ ಆಗ್ತೀರಾ
0: ಅನಿತಾ? ಇಷ್ಟು ಬೇಗ ನಮಗೆ ಮಗು ಬೇಕಾಗಿತ್ತು. ಹಾಗಲ್ಲ, ಒಂದು ಗಣೇಶ ಮಕ್ಕಳು ಬೇಡಬೇಕು ಚೆನ್ನಾಗಿದೆ. ಯಾಕೆಂತಂದ್ರೆ

0: ಇಷ್ಟೇ ನಾನು ನಿಮ್ ಗಂಡನ ಅರ್ಥ ಮಾಡ್ಕೊಂಡ್ರು.
1: ನಿಮ್ ಮನಸ್ಸಲ್ಲಿರೋದು ನನ್ಗೆಂಗ್ ಗೊತ್ತು? ನಿನ್ನೆ ಬೇಡ ಅಂದ್ರಲ್ಲ, ಅದಕ್ಕೇನಾದ್ರೂ ಏರ್ಪಾಡು ಮಾಡಿದ್ದೇನೋ ಅಂತ ತಿಳ್ಕೊಂಡೆ.
0: ನಾನು ಇಷ್ಟು ಬೇಗ ನನ್ನ ಮಗು ಬೇಡ ಅಂತ ನನ್ ಗಂಡ ತಿಳ್ಕೊ. ಆದ್ರೆ ಅದಕ್ಕ ನನ್ನ ರಕ್ತ ಕುಡಿದ ನಾನೇ ಚೂಟಾಡ್ತೀನಿ. ನೀನ್ ನನ್ ಮೇಲೆ ಸಂಶಯ ಕೊಡ್ತಾ ಅಂತ ನಾನು ತಿಳ್ಕೊಂಡೆ. ಇಷ್ಟು ಸ್ಟಡಿ ಹಿಮ್ಮ ಸೈಕಲ್ ಐ ನೋ ಟು ಟೇಕ್ ಸಮ್ ಟೈಮ್. ನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇನ್ನು ಸಮಯ ಬೇಕು.
1: ನೋಡಿ ಯಾರು ಬಂದಿದ್ದಾರೆ.
2: ಹಲೋ ಅನಿತಾ.
1: ಹಲೋ.
2: ಎಲ್ಲಿ ಮುರಳಿ ಬರಲಿಲ್ಲ, ನೀನೊಬ್ಬಳೆ ಬಂದಿದ್ಯಾ? ಏನ ವಿಶೇಷ ಇರ್ಬೇಕು?
1: ನೀವು ದೊಡ್ಡಪ್ಪ ಆಗೋರಿದ್ದೀರಿ.
2: ಅನಿತಾ ನಿಜ ನನ್ ಬಹಳ ಸಂತೋಷ. ಆದ್ರೆ
1: ಆದ್ರೆ ಅಂದ್ರೆ ಏನು?
2: ನಾನು ಯಾವಾಗ ಸಂತೋಷ ಪಡ್ತೀನಿ ಅಂದ್ರೆ ಮುರಳಿ ಇವಳನ್ನ ಅವ್ರ ತಂದೆ ತಾಯಿಗೆ ಪರಿಚಯ ಮಾಡ್ಕೊಡ್ಬೇಕು. ಆ ಕೆಲಸ ಮಾಡಿದ ನಾವು ನನಗೆ ಗೊತ್ತು. ಇನ್ನೂ ಇಲ್ಲ, ಮದುವೆ ಆಗಿ 7 ತಿಂಗಳಾಯ್ತು. ಅತ್ತೆ ಮಾವಂದರಿಗೆ ಸೊಸೆ ಯಾರು ಅಂತ ಗೊತ್ತಿಲ್ಲ. ಅಲ್ಲೇ ಅಜ್ಜ ಅಜ್ಜಿ ಆಗ್ತಾರೆ. ನಿಜವಾಗ್ಲೂ ವಿಚಿತ್ರ.
1: ನೀವೊಬ್ರು ಅನಿತಾ ಏನು ಸಂತೋಷ ಸುದ್ದಿ ಹೇಳಕ್ ಬಂದಿದ್ದಾಳೆ. ನೀವು ಹಳೆ ಮಾತೆಲ್ಲ ಜ್ಞಾಪಿಸಿ ಅವನ್ನ ಗಾಬರಿ ಪಡಿಸ್ತಾ ಇದ್ದೀರಿ. ಅನಿತಾ, ಇಂಥ ಸಮಯದಲ್ಲಿ ನಾನಂತೂ ಮಣಿಪಾಲ್ ಹೋಗಕ್ಕಾಗಿರ್ಲಿಲ್ಲ. ನೀನಾದ್ರೂ ಹೋಗಿ ಅಮ್ಮನ ಜೊತೆ ಇದ್ದು ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ.
3: ಸರಿ ಮಮತಾ, ಅವ್ರು ಕೂಡ ನನ್ನ ನಾಳೆನೇ ಮಣಿಪಾಲ್ ಹೋಗು ಅಂತ ಹೇಳಿದ್ದಾರೆ.
1: ಸರಿ ಹಾಗಾದ್ರೆ. ಏನ್ ನೀರಾ ಇದೆ, ಹಾಕೊಂಡ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಭೂತಾನು ಅಲ್ಲ, ಮೋಹಿನೂ ಅಲ್ಲ, ನಾನು ಅಪರ್ಣ.
0: ಸರ್ಪ್ರೈಸ್ ಅಪರ್ಣ. ಇದ್ದಕ್ಕಿದ್ದಾಗೆ ನೀನು ಒಬ್ಬರು ಬಂದಿದ್ದೆ, ಜೊತೆಗಾರರು ಬಂದಿದ್ದಾರ?
1: ಡ್ಯಾಡಿನೂ ಬಂದಿದ್ದಾರೆ, ಅದೇನೋ ಕೆಲ್ಸದ ಮೇಲೆ ಹೋಗಿದ್ದಾರೆ. ಸರಿ, ನಾನ್ ಯಾಕೆ ಬಂದಂತ ನೀವು ಕೇಳಲೇ ಇಲ್ಲ?
0: ನಾನ್ಯಾಕೆ ಕೇಳಬೇಕು? ನೀನೇ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೇನಿದು, ನೀನು ತಾನು ಹೋಗಿ ನೀವು ತಾವು ಬಂದ್ಬಿಡ್ತು?
1: ಮದ್ವೆ ಆಗೋ ನಿಮ್ಮನ್ನ ಹೋಗು ಬಾರು ಅಂತ ಮಾತಾಡ್ಸಿದ್ರೆ ಕಂಡವ್ರು ಏನ್ ಅನ್ಕೋತಾರೆ? ಸರಿ, ಇದು ನಾನು ನಿಮ್ ಜೊತೆ ಜಗಳ ಕಾಯಕ್ ಬಂದಿದ್ದೀನಿ.
0: ನಾನೇನ್ ಮಾಡಿದೆ ನಿಮ್ಗೆ?
1: ಏನು ಮಾಡ್ಲಿಲ್ವಲ್ಲ, ಅದಕ್ಕೆ ಅಲ್ಲ ನಾನು ಅಷ್ಟೊಂದು ಕಾದ್ರ ಬರ್ದೆ. ಒಂದಕ್ಕಾದ್ರೂ ಉತ್ತರ ಬೇಡವೆ.
0: ಸಾರಿ ಅಪ್ಪಣ್ಣ, ತುಂಬಾ ಬಿಸಿ ಆಗಿದ್ದೆ, ಅದಕ್ಕೆ ಉತ್ತರ ಬರೀತಾ ಇರಲಿಲ್ಲ. ಇಲ್ಲದ್ರೂ ಬರುವಂತ ವಿಷಯ ಏನಿದೆ?
4: ಇಲ್ಲಪ್ಪ, ಅರ್ಜೆಂಟ್ ಕೆಲಸ ಹೊರಟಿದ್ದೀನಿ. ಬೈದವೆ ಮುರಳಿ, ದಿಸ್ ಇಸ್ ಮಿಸ್ಟರ್ ಫರ್ನಾಂಡಿಸ್, ನನ್ನ ಬಿಸ್ನೆಸ್ ಪಾರ್ಟ್ನರ್. ದಿಸ್ ಇಸ್ ಡಾಕ್ಟರ್ ಮುರಳಿ ಮನೋಹರ್, ನಮ್ಮ ಸೋರಳಿಯ. ಇಷ್ಟರಲ್ಲಿ ಇವನಿಗೆ ನನ್ನ ಮಗಳು ಅಪರ್ಣ ಆಗು ಮದುವೆ. ಈ ಜಾಗ

0: ಇಷ್ಟು ದಿವಸವಾದ್ರೂ ನಿಮ್ ಭಾವನೆಯಿಂದ ಕಾಗ್ದನೆ ಬಂದಿಲ್ಲ, ಅದನ್ನ ಯೋಚನೆ ಮಾಡ್ತಿದ್ದೆ ಅಷ್ಟೇ.
1: ಅನಿತಾ ನೋಡಮ್ಮ, ನಿಂಗೆ ಯಾವ್ದೋ ಕಾಗ್ದ ಬಂದಿದೆ.
2: ಇನ್ಯಾರ್ದು ಭಾವನೆ ಇರ್ಬೇಕು. ನೀವ್ ಊರ್ಗೋದಾಗಿಂದ ನಂಗೆ ತುಂಬಾ ಬೇಜಾರಾಗಿದೆ, ಬೇಗ ಬಾ ಅಂತ ಬರ್ದಿರ್ಬೇಕು.
0: ಇಲ್ಲ ಫಿಲ್ಲಿ, ಇದ್ ನಿಮ್ ಭಾವನದಲ್ಲ, ಬೇರೆ ಯಾರ್ದು.
2: ಓ, ನೀ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಬೇರೆ ಆಗೋದ್ಯಾ?
3: ನನ್ನ ಸ್ನೇಹಿತ ಕಾವೇರಿಯಪ್ಪನ ಜೊತೆಯಲ್ಲಿ ನಿಮ್ಮ ಮನೆಗೆ ಹೋಗಿದ್ದೆ. ನಿನ್ನ ಗಂಡ ಕಾವೇರಿಯಪ್ಪನವರ ಮಗಳು ಅಪರ್ಣಾ ಜೊತೆ ಮಾತನಾಡುತ್ತಿದ್ದ. ಅವರು ನನಗೆ ಮುರಳಿ ಪರೀಕ್ಷೆ ಮಾಡಿಕೊಡ್ತಾ ನನ್ನ ಮಗಳ ಜೊತೆ ಇವರ ಮದುವೆ ನಿಶ್ಚಯವಾಗಿದೆ, ಆದಷ್ಟು ಬೇಗ ಮದುವೆ ಎಂದರು. ಮುರಳಿ ತನಗೆ ಮದುವೆ ಆದ ವಿಷಯ ಅವರಿಗೆ ತಿಳಿಸಿದ್ದಂತೆ ಕಾಣಲಿಲ್ಲ. ಇದರ ವಿಷಯ ನಿನಗೇನಾದರೂ ತಿಳಿದಿದೆಯೇ ಎಂದು ವಿಚಾರಿಸಲು ಕಾಗದ ಬರೆದಿದ್ದೇನೆ. ನಿಮ್ಮ ಸ್ವಂತ ವಿಷಯದಲ್ಲಿ ನಾನು ತಲೆ ಹಾಕಕೂಡದೆಂದು ಅವತ್ತೇ ನೀನು ಹೇಳಿದ್ದರೂ ಮನೆಗೆ ಹಿರಿಯವನಾಗಿದ್ದರಿಂದ ತಿಳಿಸಿದ್ದೇನೆ.

0: ಅಕ್ಕ ಬಿಗಾಡಿದ್ದಾಳೆ ಅಕ್ಕ.
1: ಅನಿತಾ
2: ಮಮ್ಮಿ
1: ಯಾಕ ಮಾಡ್ತೀಯ ಇದಕ್ಕೆ ವಿಧಿ ಎನ್ನೋದು? ನಿಮ್ ಗಂಡ ಬೇಕಾಷ್ಟು ಮಕ್ಕಳು ಜೀವ ಉಳಿಸ್ಕೊಡ್ತಾರೆ, ಆದ್ರೆ ತಮ್ಮ ಮಗುನೇ ಉಳ್ಳಾಗ್ಲಿಲ್ಲ.

0: ಯಾಕೆ ಹೀಗ್ ಮಾತಾಡ್ತೀರ ಡ್ಯಾಡಿ? ನೀವು ನನಗೆ ಯಾವುದು ಕೊರತೆ ಮಾಡಿದ್ದೀರಾ ಡ್ಯಾಡಿ? ವೃತ್ತ ನಿಮ್ಮನ್ನ ನೀವೇ ಯಾಕೆ ದೂಷಣೆ ಮಾಡ್ಕೋತೀರಾ?
1: ನೀನು ನೀನ್ ಯಾವುದೋ ಒಂದು ಗಹನವಾದ ವಿಷಯನ ನನ್ನಿಂದ ಮರ್ಮಾಚ್ತಾ ಇದ್ದೀಯಮ್ಮ. ನನ್ನಿಂದ ಮರ್ಮಾಚ್ತಿದ್ಯ.
0: ನಿಮಗ್ ನನ್ನ ಮದುವೆ ಬಗ್ಗೆ ಇದ್ದ ಕನಸು ಕನಸಾಗಿ ಉಳಿಯುತ್ತೆ ಡ್ಯಾಡಿ.
1: ಇದೇನಮ್ಮ ಹೀಗೆ ಒಗಟಾಗಿ ಹೇಳ್ತಾ ಇದ್ಯಾ? ಸ್ವಲ್ಪ ಬಿಡ್ಸ್ ಹೇಳಮ್ಮ.
0: ನಿಮ್ ಸೋದ್ರಳಿಯ ಮುರುಳಿಗೆ
1: ಮುರುಳಿಗೆ
0: ಈಗಾಗ್ಲೇ ಮದ್ವೆ ಆಗಿದೆ ಡ್ಯಾಡಿ. ಈಗಾಗ್ಲೇ ಮದ್ವೆ ಆಗ್ಬಿಟ್ಟಿದೆ.
1: ಪಾಪು, ನೀನು ಮುರುಳಿ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ.
0: ನೋಡಿ ಡ್ಯಾಡಿ, ನಿಮ್ ದೃಷ್ಟಿಲಿ ಮಾತ್ರ ಮುರುಳಿ ಇನ್ನು ಬ್ಯಾಚುಲರ್, ಆದ್ರೆ ಅವ್ರಿಗೆ ಈಗಾಗ್ಲೇ ಕ್ರಿಶ್ಚಿಯನ್ ಹುಡುಗಿ ಅಂತ ಜೊತೆ ಮದ್ವೆ ಆಗೋಗ್ಬಿಟ್ಟಿದೆ.

0: ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ದೀಯಮ್ಮ. ಶಿ ಮೈಟ್ ಬಿ ಹಿಸ್ ಪ್ರೈವೇಟ್ ಸೆಕ್ರೆಟರಿ.
1: ನೋ ಡ್ಯಾಡಿ,
2: ಯಜಮಾನ್ ನಿಮಗೆ ಸಿಂಕೋನಿ ಎಸ್ಟೇಟ್ ಇಂದ ಫೋನ್ ಬಂದಿದೆ.
0: ನೀ ಹೋಗು ಬಾಬು, ನಾವು ಈಶಾನ ಆಮೇಲೆ ನಿರ್ವಾಗ ಮಾತಾಡೋಣ.

0: ನೀವು ಊರಿಗೆ ಬರ್ತೀನಿ ಅಂತ ಮುಂಚೆನೆ ತಿಳಿಸ್ಬಾರ್ದಾಗಿತ್ತ?
1: ಎಲ್ಲಿಗೆ ಅಂತ ತಿಳಿಸ್ತೀವಿ? ನಿಮ್ಗೆ ಟ್ರಾನ್ಸ್ಫರ್ ಆದ ವಿಷಯನ ನನಗೇನಾದ್ರೂ ತಿಳಿಸಿದ್ರಾ? ಗಂಡನ್ನ ಊರಿಂದ ಊರಿಗೆ ಮನೆಯಿಂದ ಮನೆಗೆ ಹುಡುಕೊಂಡು ಓಡಾಡೋ ಗತಿ ಯಾವ ಹೆಂಡತಿಗೂ ಬರಬಾರ್ದು.
0: ಏನ್ ಹೀಗೆ ಹೇಳ್ತೇನೆ? ಊರಿಗೆ ಬಂದ ತಕ್ಷಣ ನನಗೆ ಕಾಗದ ಬರೆದಿದ್ದೀನಿ, ನಿಮ್ಗೆ ಯಾಕೆ ತಲುಪಲು ನನಗೆ ಗೊತ್ತಾಗ್ತಿಲ್ಲ.
1: ತಲುಪಿದ್ರೆ ನಾನಿದನ್ನು ಕೇಳ್ತಿರ್ಲಿಲ್ಲ.

0: ಅನಿತಾ, ನೀನೇಕೆ ರೀತಿ ಬಿಳಿಸ್ಕೊಂಡಿದೀಯ? ಹುಷಾರಾಗಿದ್ದಿ ತಾನೆ?
1: ಹಾ, ಹುಷಾರಾಗಿದ್ದೀನಿ. ಆದ್ರೆ
0: ಆದ್ರೆ
1: ಅಭರ್ಷನ್ ಆಗೋಯ್ತು ಮೊದ್ಲಿ.
0: ಐ ಆಮ್ ಸೋ ಸಾರಿ ಅನಿತಾ. ಮತ್ತೆ ಇಷ್ಟು ಯಾಕೆ ಊರು ಬಂದೆ? ಇನ್ನು ಸ್ವಲ್ಪ ದಿವಸ ರೆಸ್ಟ್ ತಗೋಬೋದಾಗಿತ್ತಲ್ಲ.
1: ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲಿ ಪೂರ್ಣ ವಿಶ್ರಾಂತಿ ಸಿಕ್ಬಿಡುತ್ತು ಅಂತ ಬೇಗ ಬಂದೆ.
0: ಏನ್ ಹೇಳ್ತಿದ್ದೆ ಅನಿತಾ?
1: ಈ ಕಾಗದ ನೋಡಿ, ನಿಮ್ಗೆ ಗೊತ್ತಾಗುತ್ತೆ.

0: ಅಪರ್ಣ ನಮ್ಮ ಮನೆಗೆ ಬಂದಿದ್ಲು ಅಂತ. ಅವತ್ ಫರ್ನಾಂಡಿಸ್ ಅಲ್ಲಿಗೆ ಬಂದಿತ್ತು. ಅವತ್ತೇ ನಾನು ತಿಳ್ಕೊಂಡೆ ಏನೋ ಒಂದು ಅನಾಹುತ ನಡೀತೆ ಅಂತ.
1: ಅಂದ್ರೆ ಈ ಕಾಗದದಲ್ಲಿರೋದನ್ನ ಸುಳ್ಳು ಅಂತೀರಾ?
0: ಯಾವ ಸುಳ್ಳು ಯಾವ ನಿಜ ಅಂತ ನಾನು ಹೇಗೆ ಹೇಳಿ ಅನಿತಾ? ನಮ್ ಸೋದ್ರ ಮಾವ ನಮ್ಮ ಅಪ್ಪ ಅಮ್ಮ ಅಪರ್ಣ ದೃಷ್ಟಿಲಿ ಮದುವೆ ನಡೆಯುತ್ತೆ ಅಂತ. ಆದ್ರೆ ನನ್ನ ದೃಷ್ಟಿಲಿ ಖಂಡಿತ ಸಾಧ್ಯವಿಲ್ಲ.
1: ಹಾಗಿದ್ಮೇಲೆ ಅವ್ರಿಗೆ ಯಾಕೆ ಇರೋ ವಿಷಯ ನೀವು ತಿಳಿಸಲಿಲ್ಲ?
0: ಅಂದ್ರೆ ನಾನು ಪರ್ಪಸ್ ಆಗಿ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನೀನು ಹೇಳ್ತಾ ಇದೀಯಾ?
1: ಹೌದು, ನಿಮ್ಗೆ ಅಪರ್ಣ ನಾನು ಬಿಟ್ಕೊಡಕ್ ಮನಸ್ಸಿಲ್ಲ. ಹಾಗೆ ಮದುವೆ ಆದ ಹೆಂಚಿನ ಕೊನಸಕ್ಕೂ ಧೈರ್ಯವಿಲ್ಲ. ನಿಮ್ಗೆ ಅಪರ್ಣ ನಾನು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ನನ್ನ ಕುತ್ತಿಗೆ ಹಿಚ್ಚಿ ಸಾಯಿಸ್ಬಿಡಿ, ಆಮೇಲೆ ಅವಳ ಮದುವೆ ಮಾಡಿಕೊಂಡು ಹಾಯಾಗಿರ್ಬಹುದು.
0: ಅನಿತಾ, ನಾನೇ ತಪ್ಪು ಮಾಡಿದೀನಿ ಅನ್ನೋ ದೃಷ್ಟಿ ನೀನು ಬಾಯಿ ಬಂದಾಗ ಮಾತಾಡಬೇಡ. ಸಪೋಸ್ ನೀನ್ ನನ್ ಜಾಗದಲ್ಲಿದ್ದರೆ ನೀನೇನ್ ಮಾಡ್ತಿದ್ದೆ?
1: ನಮ್ಮಪ್ಪ ಎಂಥ ದೊಡ್ಡ ಪಾಳೆಗಾರನಾಗಿದ್ರು ಸರಿ, ಹೆದರ್ದೆ ಅಪ್ಪ ನನಗಾಗ್ಲೇ ಮದುವೆ ಆಗಿದೆ, ಸುಮ್ಮನೆ ಯಾಕೆ ಮದುವೆ ನಿಶ್ಚಯ ಮಾಡ್ತಿದ್ದೀರಾ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಹೋಗಿ ತೋರಿಸ್ತಿದ್ದೆ.
0: ಅದರಿಂದ ಪರಿಣಾಮ ನೀನು ಯೋಚನೆ ಮಾಡ್ತಿದ್ಯಾ?
1: ಏನ್ ದೊಡ್ಡ ಪರಿಣಾಮ ಆಗುತ್ತೆ? ಜಗಳ ಆಗಬಹುದು, ನಿಮ್ಮನ್ನ ಮನೆ ಬಿಟ್ಟು ಹೋಗು ಅನ್ಬಹುದು, ಆಸ್ತಿ ಕೊಡಲ್ಲ ಅನ್ಬಹುದು.
0: ನಾಳೆ ಬೆಳಗ್ಗೆನೆ ಪ್ರಯಾಣ ಮಾಡಿ, ಅದರಿಂದ ಅವ ಪರಿಣಾಮ ಎದುರಿಸೋಣ. ಲೆಟ್ಸ್ ಫೇಸ್ ದಿ ಕಾನ್ಸಿಕ್ವೆನ್ಸ್. ಗೋ ಪ್ಯಾಕ್ ಅಪ್ ಯುವರ್ ಥಿಂಗ್ಸ್.
2: ಬೆಂಗಳೂರಿಗೆ ಯಾವಾಗ ಬಂದ್ರಿ?
0: ನಿನ್ನೆ ಸಾಯಂಕಾಲ ಬಂದೆ.
2: ಹೇಗಿದೆ ನಿಮ್ ರೇಸ್ ಸೀಸನ್?
0: ಗುಡ್ ಸೀಸನ್.
2: ಮೈ ಲವ್ ಬರ್ಡ್ ಈಸ್ ಗೋಯಿಂಗ್ ಫಾಸ್ಟ್.
0: ನಿಮ್ ಬಿಸ್ನೆಸ್ ಆಗಿದೆ?
2: ನೋ ಪ್ರಾಬ್ಲಮ್ಸ್.
0: ನಿಮ್ ಡಿನ್ನರ್ ಮುಗಿತಾ?
2: ಇನ್ನೂ ಇಲ್ಲ, ನಮ್ ಡೀಲರ್ ಒಬ್ಬರು ಬರಬೇಕಾಗಿದೆ, ಅವ್ರ ಜೊತೆ ಪಾರ್ಟಿ ಇದೆ.
0: ಓ ಐ ಸಿ, ನಾ ಬರ್ತೀನಿ.
3: ಹಲೋ
0: ಮಮತಾನಾ?
3: ಯೆಸ್.
0: ನಾನು ಮುರುಳಿ ಮಾತಾಡ್ತಾ ಇದ್ದೇನೆ.
3: ಮುರುಳಿನಾ? ನೀವು ಒಬ್ಳಿ ಹೋಗಿದ್ರಂತಲ್ಲ, ಯಾವಾಗ ಬಂದ್ರಿ?
0: ಹಾ, ಇವತ್ತು ಸಾಯಂಕಾಲ ಬಂದು. ಸ್ವಲ್ಪ ಅನಿತಾ ಫೋನ್ ಕೊಡ್ತೀರಾ?
3: ಅನಿತಾನು ಬರಲ ನಿಮ್ ಜೊತೆ? ಇಲ್ಲಿ ಬಂದಿಲ್ವಲ್ಲ
0: ಅನಿತಾ? ಅಲ್ಲಿ ಬರ್ಲಿಲ್ವಾ? ಇಲ್ಲ, ಇಲ್ಲ, ನನ್ನ ಮೆಸೇಜ್ ಇತ್ತು, ಸ್ಟ್ರೇಟ್ ಫಾರ್ಮ್ ಹೋಗ್ತಿದ್ದೀನಿ ಅಂತ.
3: ಇಲ್ಲಿ ಬರ್ತೀನಿ ಅಂತ ಮೆಸೇಜ್ ಬರೆದು ಬಂದಿದ್ದಾಳ? ಒಂದ್ ನಿಮಿಷ, ನೀವು ಅಶೋಕ್ ಹೋಟೆಲ್ ಪಾರ್ಟಿಗೆ ಹೋಗಿದ್ರಲ್ಲ, ಅಲ್ಲಿ ಅನಿತಾ ಸಿಕ್ಕಿದ್ಲೆ.
0: ಅನಿತಾ ಬೆಂಗಳೂರಿಗೆ ಬಂದ್ಯಾಳ? ನಾನು ನೋಡ್ಲಿಲ್ವೇ.
3: ನಾನು ಅವರನ್ನು ಕೇಳಿದೆ, ಅವ್ನು ಇಲ್ಲಿಗೆ ಬಂದಿಲ್ಲ.

0: ರಾಬರ್ಟ್ ಮನೆ ಇದೆ ತಾನೆ?
1: ಹೌದು. ಏನ್ ಬೇಕಾಗಿತ್ತು?
0: ಅವ್ರು ನೋಡ್ಬೇಕಾಗಿತ್ತು.
1: ಅವ್ರನ್ನ ಈಗ ನೋಡಕ್ಕಾಗಲ್ಲ. ಏ ನಿಮ್ಗೆ
0: ರಾಬರ್ಟ್, ನಾನು ಅನಿತಾ ಇಲ್ಲಿ, ನಾನು ಅನಿತಾ ಇಲ್ಲಿ ಹೇಳು.
1: ಅನಿತಾ ಇಲ್ಲಿ ಬರಲಿಲ್ಲ,
0: ಸುಳ್ಳು ಹೇಳ್ಬೇಡ. ನಾನು ಅನಿತಾ ಅಶೋಕ ಹೋಟ್ಲಿಗೆ ಬಂದಿದ್ದು ನೋಡಿದ್ ನೀನು ಒಬ್ಬೆ. ಅವನನ್ನ ಬೇರೆ ಯಾರು ಕರ್ಕೊಂಡ್ಬರಕ್ ಸಾಧ್ಯವಿಲ್ಲ, ನೀನೇ ಕರ್ಕೊಂಡ್ ಬಂದಿದ್ಯಾ?
1: ನೋ ನೋ, ನಾನ್ಯಾಕೆ ಅವ್ರನ್ನಿಲ್ಲಿ ಕರ್ಕೊಂಡ್ ಬಂದಿರ್ಬೇಕು?
0: ಯಾಕೆಂದ್ರೆ ನಾನು ಅನಿತಾ ನಿನ್ ಲವ್ನ ತಿರಸ್ಕಾರ ಮಾಡಿದ್ದು ಅದಕ್ಕೋಸ್ಕರ.
2: ಕೈ ತೆಗೆ ಇಲ್ಲಿಂದ ಮೊದಲು. ನಿನ್ನ ಸ್ಥಿತಿ ಏನು ಅಂತ ಹೇಳ್ತೀನಿ
0: ಹೇಳು.
2: ಮುರಳಿ, ಅನಿತಾ ನಾನು ಅಂತಿಸಿದ್ದು ನಿಜ. ಆ ದಿನ ಆ ಘಟನೆ ನಡೆದ್ಮೇಲೆ ಮತ್ತೆ ಅನಿತಾ ನೋಡ್ತಿರೋದು ಈಗಲೇನೆ. ಆ ಘಟನೆ ಬಗ್ಗೆ ನೆಕ್ಸ್ಟ್ ಕೇಳಕ್ ಹೋಗಿದ್ದೆ, ಆದ್ರೆ ಅವ್ರಿಗೆ ನನ್ನ ಹತ್ರ ಮಾತಾಡಕ್ ಇಷ್ಟ ಇರಲ್ಲ ಅಂತ ಕಾಣುತ್ತೆ. ಮುಖ ಆ ಕಡೆ ತಿರುಗಿಸ್ಕೊಂಡು,
0: ನೋ ರಾಬರ್ಟ್, ನನ್ನ ಅನಿತಾ ರೂಮ್ ಮೇಲಿಲ್ಲ. ಅವ್ರ ಅಕ್ಕನ ಮನೆಗೆ ಸ್ಟೇಟ್ ಫಾರ್ಮ್ ಹೋಗ್ತೀನಿ ಅಂತ ಕಾಗದ ಬರೆದಿಟ್ಬಿಟ್ಟು ಹೋಗಿದ್ದಾಳೆ. ಅಲ್ಲಿಗೆ ಫೋನ್ ಮಾಡಿ ವಿಚಾರಿಸ್ದೆ, ಅಲ್ಲೂ ಇಲ್ಲ. ಅವಳು ಅನಿತಾ ಬ್ಯಾಂಗ್ಳೂರ್ ಬಂದಿದ್ದಂಗೆ ಒಬ್ಬನಿಗೆ ಗೊತ್ತು ರಾಬರ್ಟ್. ಈಗಲಾದರೂ ಹೇಳು ಅವಳೆಲ್ಲಿ ಹೋಗಿದ್ದಾಳೆ ಅಂತ ಪ್ಲೀಸ್.
2: ನಿನ್ನ ಅನಿತಾ ಯಾರು ಕರ್ಕೊಂಡು

0: ರಾಬರ್ಟ್ ಮನೆಗೆ ಹೋಗಿದ್ರ?
1: ಹೌದು ಇನ್ಸ್ಪೆಕ್ಟರ್, ನಾನು ಅನಿತಾ ಬ್ಯಾಂಗ್ಲೂರ್ ಬಂದ ಮೇಲೆ ಅಶೋಕ ಹೋಟೆಲ್ನಲ್ಲಿ ರಾಬರ್ಟ್ ಅನಿತಾ ನೋಡಿದ. ರಾಬರ್ಟ್ ಅನಿತಾನ್ ಕರ್ಕೊಂಡು ಹೋಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಅಲ್ಲಿ ಹೋದ್ ನನಗೆ ಗೊತ್ತಾಯ್ತು ಬೇರೆ ಯಾರೋ ಅನಿತಾನ್ ಕರ್ಕೊಂಡು ಹೋಗಿದ್ದಾರೆ ಅಂತ. ರಾಬರ್ಟ್ ಆತನ ಹೆಸರು ನನಗೆ ತಿಳಿಸ್ತಿರುವಾಗ್ಲೇ ಕಿಟಕಿಯಿಂದ ಯಾರೋ ರಾಬರ್ಟ್ನ ಶೂಟ್ ಮಾಡಿದ್ರು. ಆ ಶೂಟ್ ಮಾಡಿದವನ್ನ ನಾನು ನಟಿಸ್ಕೊಂಡು ಹೋದೆ. ಆಗ ಆಗಿ

0: ನಿನ್ ಮದ್ವೆಗೆ ಸಹಾಯ ಮಾಡೋದಿಲ್ಲ ಅನ್ನೋಕ್ ಆಗತ್ತೆ ಪೊನ್ನಪ್ಪ. 2000 ರೂಪಾಯಿ ತಾನೇ? ಸೋ ರೈಟ್, ನಾಳೆ ಬಂದು ಚೆಕ್ ತಗೊಂಡು ಹೋಗು.
1: ನಿಮ್ದು ದೊಡ್ಡ ಮನ್ಸು ಸ್ವಾಮಿ, ನಿಮ್ಮಂತವ್ರಿಂದೇ ನಮ್ಮಂತ ಬಡವ್ರು ಬದುಕಲು ಸಾಧ್ಯ.
0: ಇಟ್ಸ್ ಆಲ್ ರೈಟ್, ನಾಳೆ ಬಂದು ಚೆಕ್ ತಗೊಂಡು ಹೋಗು.

0: ಎಂಥ ಔದಾರ್ಯ! ಮಾಡೋದು ಅನಾಚಾರ, ಜನರ ಮುಂದೆ ಸದಾಚಾರ.
1: ಮುರಳಿ, ಏನ್ ಹೇಳ್ತಾ ಇದ್ದೀನಿ ನೀನು?
0: ಮಾವ, ನೀವು ಮಾಡಿರೋ ಪಾಪಗಳನ್ನೆಲ್ಲ ದಾನ ಧರ್ಮ ಮಾಡಿ ತೊಳೆದು ಬಿಡಬಹುದು ಅಂತ ನಿಮ್ಮ ಅಭಿಪ್ರಾಯವೇನು?
1: ಇಲ್ಲ ಮಾವ, ಇಲ್ಲ. ಏನಾಗಿದ್ಯೋ ನಿನಗೆ? ಆಕ್ಸಿಡೆಂಟ್ ಆದ್ಮೇಲೆ ತಲೆಗೆಲೆ ಕೆಟ್ಟಿದ್ಯೇನೋ?
0: ತಲೆ ಕೆಟ್ಟರೋದು ನನಗಲ್ಲ ಮಾವ, ನಿಮಗೆ. ಹೇಳಿ, ನನ್ನ ಹೆಂಡತಿ ನಿಮ್ಗೆ ಏನು ಅನ್ಯಾಯ ಮಾಡಿದ್ಲು? ಅವಳನ್ನ ಯಾಕೆ ನೀವು ಕೊಲೆ ಮಾಡಿದ್ರಿ?
1: ಮುರಳಿ,
0: ನಾನು ನಿಮ್ಮ ಮಗಳನ್ನ ಮದುವೆ ಆಗಲಿಲ್ಲ. ನಿಜ, ನನಗೆ ಮದುವೆ ಬೇಡ ಅಂತ ಹೇಳಿದ್ರು. ನೀವು ನಮ್ಮ ತಾಯಿ ಇಬ್ರು ಸೇರ್ಕೊಂಡು ಅಪ್ಪಣ ನನ್ನ ಗಂಟ ಹಾಕೋಕ್ ನೋಡಿದೆ. ನನಗೂ ಅನಿತಾಗು ಮದುವೆ ಆಗಿದೆ ಅಂತ ತಿಳಿದ ಮೇಲೆ ನನ್ನ ಮೇಲಿನ ಕೋಪನ ನಿಮ್ಮ ಅನಿತಾ ಮೇಲೆ ತಿಳಿಸ್ಕೊಂಡ್ರಿ. ನನ್ನ ಅನಿತಾನ್ ಕೊಂದು ಮಾತ್ರಕ್ಕೆ ನಿಮ್ಮ ಮಗಳ ಕುಟ್ಟಿಗೆಗೆ ತಾಳಿ ಏರ್ಬಿಡುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಡ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ.
1: ಮುರಳಿ, ನೀನ್ ಹದ್ನೀರ್ ಹೋಗ್ತಾ ಇದ್ಯಾ? ನಾನೇ ಅವಳು ಕುಂದದ್ದು ಅಂತ ನಿಂಗೆ ಹೇಳುದು? ಅದಕ್ಕೆ ಯಾರೋ ಸಾಕ್ಷಿ?
0: ಅನಿತಾ ಕೊಲೆಯಾದ ರಾತ್ರಿ ನೀವು ಅವಳ ಜೊತೆಗಿದ್ದುದನ್ನ ಕಣ್ಣಾರೆ ಕಂಡ ವ್ಯಕ್ತಿಗಳಿದ್ದಾರೆ.
1: ಯಾರು? ಆ ರಾಬರ್ಟ್ ತಾನೆ. ಸಾಕ್ಷಿ ಹೇಳೋಕೆ ಬದುಕಿದ್ರೆ ತಾನೆ.
0: ಇದೊಂದೇ ಪಾಯಿಂಟ್ ನನಗೆ ಬೇಕಾಗಿದ್ದಿತ್ತು. ಎಷ್ಟು ಸುಲಭವಾಗಿ ನೀವೇ ಕೊಲೆಗಾರ ಅಂತ ಒಪ್ಕೊಳ್ಳಿ. ಯಾಕೆಂದ್ರೆ ರಾಬರ್ಟ್ ಸತ್ವಿಷ ನನಗೆ ಪೊಲೀಸ್ನವ್ರಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಗೊತ್ತಿರೋಕೆ ಸಾಧ್ಯವಿಲ್ಲ. ಅದು ಇನ್ಯಾರಿಗಾರು ಗೊತ್ತಿದ್ರೆ ಅದು ಕೊಲೆ ಮಾಡಿದವನು ಮಾತ್ರ.
1: ಹಾಗಾದ್ರೆ ನನ್ನ ಅನಿತಾನ್ ಕೊಲೆ ಮಾಡಿದ್ ನೀವೇ.

0: ಕೂತು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಮ್ಮ ನಿಂತಿದೀಯ, ಬಾ ಕೂತ್ಕೋ ಬಾ.
1: ಥ್ಯಾಂಕ್ ಯು.
0: ಯಾಕೆ ಮುರುಳಿ ಇಲ್ವೇನಮ್ಮ?
1: ಇಲ್ಲ, ಜಯನಗರಕ್ಕೆ ಹೋಗಿದ್ದಾರೆ. ಬರೋದು ಹೊತ್ತಾಗುತ್ತೋ ಏನೋ.
0: ಎಲ್ಲೋ ಹೊರಟಿರೋ ಆಗಿದೆ.
1: ಹೌದು, ನಮ್ಮಕ್ಕ ಮಾಮ್ತಿನ ನೋಡಕ್ಕೆ ಸ್ಟೇಟ್ ಫಾರ್ಮ್ ಹೋಗ್ತಿದ್ದೀನಿ.
0: ಅಷ್ಟು ದೂರ ಇಷ್ಟೊತ್ತಿನ ಒಬ್ಬಳೇ ಹೇಗಮ್ಮ ಹೋಗ್ತೀಯಾ?
1: ಹೋಟೆಲ್ ಟ್ಯಾಕ್ಸಿಲಿ.
0: ನೋ ನೋ ನೋ, ರಾತ್ರಿ ಹೊತ್ತು ಟ್ಯಾಕ್ಸಿಲಿ ಒಬ್ಬಳೇ ಹೋಗೋದು ಬಹಳ ಅಪಾಯ ನಮ್ಮ. ಒಂದು ಕೆಲಸ ಮಾಡು, ನಾನು ಫರ್ನಾಂಡಿಸ್ ನೋಡಬೇಕು, ಕಾನೂನು ನನ್ನ ಜೊತೆ ನಡಿ.
1: ಬೇಡ ಅಂಕಲ್, ಸುಮ್ಮನೆ ನಿಮ್ಗೆ ತೊಂದ್ರೆ.
0: ತೊಂದ್ರೆ ನಮ್ಮ ಬಂತು, ನೀನು ನನ್ನ ಮಗಳಾಗಿ ಅಲ್ವೇ.
1: ಥ್ಯಾಂಕ್ ಯು.
0: ನಡಿ ನಡಿ. ಮಾಡಿ ಮುರುಳಿಂದ ದೂರ ಹೊರಟೋಯ್ತು ಅಂತ ಅಂದ್ರೆ ನನ್ನ ಮಗಳು ಬಹಳ ಸುಗುಂಬಾಗುತ್ತಮ್ಮ.
1: ಸಾಧ್ಯವಿಲ್ಲ.
0: ಯಾಕೆ ಸಾಧ್ಯ ಇಲ್ಲ? ಎಲ್ಲ ಸಾಧ್ಯವಾಗುತ್ತೆ, ನೀನ್ ಮನಸ್ಸು ಮಾಡಬೇಕು ಅಷ್ಟೇ.
1: ನಾನು ಸಾಯೋ ತನಕ ಮುರುಳಿಯಿಂದ ನನ್ನ ದೂರ ಮಾಡಕ್ಕೆ ಯಾರಿಂದ ಸಾಧ್ಯವಿಲ್ಲ.
0: ಅನಿತಾ, ಈ ಪ್ರಪಂಚದ ನನ್ನ ಮಗಳ ಸುಖದ ಮುಂದೆ ನನಗೆ ಯಾವುದೂ ಇಲ್ಲ. ಅದನ್ನ ಅವಳು ತಂದ್ಕೊಡೋಕೋಸ್ಕರ ನಾನು ಏನ್ ಮಾಡೋಕ್ಕೂ ಹೇಸೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡು.
1: ಮೈ ಗಾಡ್, ನಿಮ್ಮನ್ನ ಹೆದರಿಸ್ತಿದ್ದೀರಾ? ಇದನ್ನೆಲ್ಲ ನಾನು ಮುರುಳಿ ಹೇಳ್ತೀನಿ.
0: ಅನಿತಾ, ಅನಿತಾ ಓಡಾಡ ನಿನ್ನು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ ದೇವದಾಸ್ ಚಿತ್ರದಿಂದ ಶ್ರೇಯ ಘೋಷಾಲ್ರವರ ಧ್ವನಿಯಲ್ಲಿ, ಕೇಳಿ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಕೇಳಿದ್ರಿ. ಸಮಯ 10 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಖ್ಯಾತ ಹಿರಿಯ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ಇಂದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಒಟ್ಟು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೆರೊ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ರಾಜ್ಯ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ 67 ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿ ಇದೇ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಇದೇ 31 ಕೊನೆಯ ದಿನಾಂಕವಾಗಿದೆ. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲೇ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ .05% .2024-25 ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಲಿನೋನ್ ವೈಫೇಯಿ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರ ಕುಟುಂಬಗಳು ನೀಡಿದ ಮಾಹಿತಿಯ ಆಧಾರದ ಮೇಲೆ ಗುರುತಿಸಲಾದ ಇಬ್ಬರು ಶಂಕಿತರನ್ನು ಈಗಾಗಲೇ ಬಂಧಿಸಲಾಗಿದೆ ಎಂದು ಮಣಿಪುರ ಮುಖ್ಯಮಂತ್ರಿ ಯಮ್ನಾಮ್ ಖೇಮ್ಚಂದ್ ಸಿಂಗ್ ತಿಳಿಸಿದ್ದಾರೆ. ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇಂಗ್ಲೆಂಡ್ನ ಸೌಥಂಪ್ಟನ್ನ ರೋಸ್ಬೌಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ನೀಡಿದ 258 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ 5.3 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 59 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಹೌದು, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋದಕ್ಕೆ ಅಲ್ವಾ. ಅಂತಹ ಮಹಾನ್ ಸಾಧನೆಯನ್ನು ಮಾಡಿದ ಎಸ್ ಜಾನಕಿ ಅಮ್ಮನವರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ, ತೀರ್ಕೊಂಡಿದ್ದಾರೆ. ಅವರು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ ಅವರಿಗೆ ಒಂದು ಚಾಲೆಂಜ್ ಅನಿಸಿರುವಂಥ ಹಾಡಂದರೆ ಹೇಮಾವತಿ ಚಿತ್ರದ ಶಿವಶಿವ ಎನ್ನದ ನಾಲಿಗೆ ಏಕೆ ಅನ್ನುವಂತಹ ಅನನ್ಯ ಗೀತೆ. ಇಡೀ ಭಾರತ ದೇಶದ ಅತ್ಯಂತ ತ್ರಾಸದಾಯಕ ಗೀತೆ ಅಂತ ಇದನ್ನು ಹೇಳ್ತಾ ಇದ್ರಂತೆ. ಜಾನಕಿ ಅವರು ಕೂಡ ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು, ಮತ್ತೆ ಇದನ್ನು ಮತ್ತೆ ಹಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಹಾಡಕ್ಕೂ ಆಗತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಎಲ್ಲೋ ಒಂದು ಕಡೆ ಹೇಳಿರುವಂಥ ಒಂದು ಮಾತಿದು. ಆ ನಂತರದಲ್ಲಿ ಅವರು 40,000ಕ್ಕಿಂತನೂ ಹೆಚ್ಚಿನ ಗೀತೆಗಳನ್ನು ಹೇಳಿದ್ರು ಕೂಡ ಈ ಗೀತೆ ಅವರ ಜೀವನದಲ್ಲಿ ಒಂದು ಮಹತ್ತರವಾದ ಸ್ಥಾನ ತಂದುಕೊಟ್ಟಿತ್ತು ಅಂದರೆ ತಪ್ಪಿಲ್ಲ. ನೀವು ಒಂದ್ಸಲಿ ಆ ಗೀತೆಯನ್ನು ಕೇಳಿ, ಹೇಮಾವತಿ ಚಿತ್ರದ ಈ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ಇಂತಹ ಅದ್ಭುತವಾದ ಗೀತೆಯನ್ನು ಹಾಡಿದಾಗ ಒಂದು ಸಂದರ್ಶನದಲ್ಲಿ ಅವರೊಂದಿಗೆ ಬಹಳಷ್ಟು ವರ್ಷಗಳಿಂದ ಹಾಡ್ತಾ ಬಂದಿರುವಂತಹ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಮಾತು ಹೇಳ್ತಾ ಇದ್ರಂತೆ ಎಸ್ ಜಾನಕಮ್ಮ ಅವರ ಬಗ್ಗೆ. ನಮ್ಮ ಜಾನಕಮ್ಮ ಇದಾರಲ್ಲ, ಅವರು ಯಾವುದೇ ಗೀತೆ ಆಗಲಿ ಒಂದೇ ಪ್ರಾರಂಭದಲ್ಲಿ ತೆಗೆದುಕೊಳ್ಳೋ ರೀತಿ, ತಮ್ಮ ಉಸಿರನ್ನು ಅತ್ಯಂತ ಆಳವಾಗಿ ಗಾನಲಯದಲ್ಲಿ ಸುಲಲಿತವಾಗಿ ಬೆರೆಸೋ ರೀತಿ ಇದೆ ಅಲ್ಲ, ಅದೊಂದು ಅಸಾಮಾನ್ಯವಾದ ಸಂಗತಿ ಅಂತ. ಯಾಕಂದರೆ ಅವರಿಗೆ ಆ ಉಸಿರಿನ ಮೇಲಿರುವಂಥ ಹಿಡಿತ, ಸ್ವರಗಳ ಜ್ಞಾನ, ತಾಳ ಜ್ಞಾನ, ಅದನ್ನು ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಜಾನಕಿ ಅಮ್ಮನವರ ಬಗ್ಗೆ ಒಂದು ಸಂದರ್ಶನದಲ್ಲಿ ಹೇಳಿದ್ರಂತೆ, ಹೊಗಳಿದ್ರಂತೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಮರೆಯದ ಹಾಡು ಚಿತ್ರದಿಂದ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಈ ಗೀತೆ ಮೂಡಿಬಂದಿದೆ.

ಇನ್ನು ಎಷ್ಟೋ ಸಲಿ ಜಾನಕಿ ಅಮ್ಮನವರು ಹೇಳ್ತಾ ಇದ್ರಂತೆ, ಹಾಡು ಪ್ರಾರಂಭದಲ್ಲಿ ನಾನು ಯಾವುದೇ ಹಮ್ಮುಬಿಮ್ಮುಗಳಾಗಲಿ ಅಥವಾ ಕೆಮ್ಮಿನ ಸಣ್ಣ ಆಚೆ ಹೆಚ್ಚಿಗಿನ ಧ್ವನಿಯನ್ನು ಕೂಡ ಅವರು ಎಲ್ಲೂ ಮಾಡ್ತಾ ಇರಲಿಲ್ವಂತೆ. ಇನ್ನು ಅವರು ಯಾವುದೇ ವಿಶೇಷವಾದ ತಯಾರಿಯನ್ನು ಕೂಡ ಆರೈಕೆಯನ್ನು ಕೂಡ ಅವರ ಧ್ವನಿಗೆ ಮಾಡ್ಕೊಳ್ತಾ ಇರಲಿಲ್ವಂತೆ. ಅವ್ರು ಹೇಳೋ ಮತ್ತೊಂದು ಮಾತು ಅಂದರೆ, ಅವರ ಎಲ್ಲ ಸಾಧನೆಗಳ ಗುಟ್ಟೆ ಏನು ಅಂದರೆ, ಅವರ ತುಂಬ ನಂಬ್ತಾ ಇದ್ದಿದ್ದ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಶಿರಡಿ ಸಾಯಿಬಾಬಾ ಅವರ ಭಕ್ತರಾದ ಅವ್ರು ಹೇಳ್ತಾರೆ, ನಾನು ಹೇಗೆ ಹಾಡ್ತೀನಿ ಗೊತ್ತಾ, ಸತ್ಯ ಹೇಳಬೇಕು ಅಂದರೆ ನಾನು ಹಾಡೋದೇ ಇಲ್ಲ, ಆ ಕೃಷ್ಣ ನನ್ನ ಅಂತರಂಗದ ದೈವನಾದ, ಆತನ ಕಾಯಕ ಅದು, ಅವನು ನನ್ನ ಗಂಟಲಿನಲ್ಲಿ ಕೂತು ಹಾಡೋದು, ನಾನು ಹಾಡೋದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಮುಂದಿನ ಗೀತೆ ಅವಳ ಹೆಜ್ಜೆ ಚಿತ್ರದಿಂದ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ.

ಎಸ್ ಜಾನಕಿ ಅವರು ಭಾರತದ ಪ್ರಮುಖ ಚಲನಚಿತ್ರ ಹಿನ್ನೆಲೆ ಗಾಯಕಿಯವರು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ, ಹಿಂದಿ, ಸಿಂಹಳ, ತುಳು, ಬಡಗ, ಬಂಗಾಳಿ, ಉರ್ದು, ಪಂಜಾಬಿ, ಕೊಂಕಣಿ, ಮರಾಠಿ, ಸಿಂಧಿ ಮುಂತಾದ 17 ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ 48,000 ಹೆಚ್ಚಿನ ಹಾಡುಗಳನ್ನು ಹಾಡಿ ಜನಜನಿತವಾಗಿದ್ದಾರೆ, ಜನರಿಗೆ ಇಷ್ಟ ಆಗಿದ್ದಾರೆ. 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆಯೇ ವಿವಿಧ ರಾಜ್ಯಗಳಿಂದ 28 ಹೆಚ್ಚಿನ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಅವರು ಹೆಚ್ಚು ಹಾಡು ಹಾಡಿದ್ದು ಕನ್ನಡ ಹಾಗೆ ಮಲಯಾಳಂ ಭಾಷೆಯಲ್ಲಿ. ಮುಂದಿನ ಗೀತೆ ಚಂದನದ ಗೊಂಬೆ ಚಿತ್ರದಿಂದ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಈ ಗೀತೆ.

ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಎಲ್ಲರ ಸಂದೇಶ ಓದೋದಕ್ಕೆ ಸಮಯದ ಪರಿಧಿಯಲ್ಲಿ ಆಗಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅವರದ್ದೇ ಧ್ವನಿಯಲ್ಲಿ. ಇಷ್ಟು ಹೊತ್ತು ಎಸ್ ಜಾನಕಿ ಅವರ ಧ್ವನಿಯ ಹಾಡನ್ನು ಕೇಳಿ ನಿಮ್ಮೆಲ್ಲರಿಗೂ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 11 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಖ್ಯಾತ ಹಿರಿಯ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ಇಂದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಒಟ್ಟು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಗದಗ ನಗರದಲ್ಲಿರುವ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಪಕ್ಷದ ವಿಶೇಷ ಕಾರ್ಯಕಾರಿಣಿ ಸಭೆ ಇಂದು ಜರುಗಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ವಿಶೇಷ ಕಾರ್ಯಕಾರಿಣಿ ಸಭೆಗೆ ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲಾದ್ಯಂತ ನಡೆದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಬೀಳಗಿ ತಾಲೂಕಿನ ಅನಗವಾಡಿ ಗ್ರಾಮಕ್ಕೆ ಇಂದು ಭೇಟಿ ನೀಡಿ ಮನೆ ಮನೆಗೆ ನಡೆಯುತ್ತಿರುವ ಮಾಹಿತಿ ಸಂಗ್ರಹ ಹಾಗೂ ನಮೂನೆ ವಿತರಣೆಯ ಪ್ರಗತಿಯನ್ನು ಪರಿಶೀಲಿಸಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಇಂಗ್ಲೆಂಡ್ನ ಸೌಥಂಪ್ಟನ್ನ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ನೀಡಿದ 258 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ 17.4 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 183 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6:00.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲಾ ಶ್ರೋತೃಗಳಿಗೂ ಶುಭರಾತ್ರಿ. ಜೈ ಹಿಂದ್.